ನಮಸ್ಕಾರ ಶ್ರೋತೃಗಳೇ, ನೀವು ಟೂನ್ ಮಾಡಿದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳಲ್ಲಿ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ, ಆಷಾಢ ಮಾಸದ 15ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 6ನೇ ತಾರೀಕು ಸೋಮವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಸಮಯ 5:58:55. ಈ ಬೆಳಗಿನ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗಿರ್ತೀನಿ, ನಿಮ್ಮ ಗೆಳತಿ HS ಚಂದ್ರಮ್ಮ.

ಕಾರ್ಯಕ್ರಮಗಳ ಪರಿಚಯ. ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35, 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳಬಹುದು. 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. 9:00 ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 10:00 ಒಗಟು ಜಿಗುಟು ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ವಾರಿ ಗೀತಾಂಕ ಆಂಗನ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಟಿಆರ್ ಮಹಾಲಿಂಗಂ ಅವರ ಕೊಳಲು ವಾದನ.

ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ. ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20 ಹಾಗೂ ಸಂಜೆ 6:15 ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿವಿಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. 4:00 ಸೆಹತ್ನಮಾ.

ಇನ್ನು ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. ಕೃಷಿ ರಂಗ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ. ಇದರಲ್ಲಿ ಕೇಂದ್ರ ಪುರಸ್ಕೃತ ತಾಳೆಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ಬಿಕೆ ಅಶ್ವಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, 8 ಗಂಟೆಗೆ ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನ್ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30ಕ್ಕೆ ಗಜಲ್ಗಳು, 9:15ಕ್ಕೆ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30ಕ್ಕೆ ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ, 10:00ಗೆ ಮಧುರಗಾನ, 10:30ಕ್ಕೆ ಗೀತ್ ಗಾತಾ ಚಲ್. ಇವಿಷ್ಟು ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯವಾಗಿದೆ.

ಸ್ತೋತ್ರ ಮಲ್ಲಿಕಾ ಭಕ್ತಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಪುರಂದರದಾಸರ ಕೀರ್ತನೆ. ಹಾಡಿದ್ದಾರೆ ಪುತ್ತೂರು ನರಸಿಂಹನಾಯಕ್.

ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 081-72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ.

0: ಆರು ಗಂಟೆ ಮೂವತ್ತು ನಿಮಿಷಗಳ ಸಮಯ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಪಿ ಶಿವರಾಜು ಅವರಿಂದ.
2: ಬದಲಾವಣೆ ಜಗದ ನಿಯಮ ಎಂಬ ಮಾತಿದೆ. ಕಾಲಕ್ರಮೇಣ ಪ್ರಕೃತಿ, ಸಮಾಜ ಮತ್ತು ತಂತ್ರಜ್ಞಾನ ಬದಲಾಗುವಂತೆ ಮನುಷ್ಯನ ಜೀವನ ಶೈಲಿ ಮತ್ತು ಚಿಂತನೆಗಳು ಸಹ ಬದಲಾಗುವುದು ಅನಿವಾರ್ಯ. ಪ್ರಸ್ತುತ ನಾವು ಬದುಕುತ್ತಿರುವ ಕಾಲಘಟ್ಟವು ಅತ್ಯಂತ ವೇಗವಾಗಿ ಚಲಿಸುತ್ತಿದೆ. ಹಳೆಯ ನಂಬಿಕೆಗಳು, ರೂಢಿಗಳು ಮತ್ತು ಬದುಕುವ ವಿಧಾನಗಳು ಇಂದಿನ ಹೊಸ ಸವಾಲುಗಳನ್ನು ಎದುರಿಸಲು ಸಾಕಾಗುತ್ತಿಲ್ಲ. ಹೀಗಾಗಿ ಬದುಕಿನ ಈ ಹಂತದಲ್ಲಿ ನಾವು ನಮ್ಮನ್ನು ಕಾಲಕ್ಕೆ ತಕ್ಕಂತೆ ಒಗ್ಗಿಸಿಕೊಳ್ಳುವುದು ಕೇವಲ ಆಯ್ಕೆಯಲ್ಲ, ಅದೊಂದು ಬದುಕಿನ ಅಗತ್ಯವಾಗಿದೆ. ನಾವು ಪ್ರಮುಖವಾಗಿ ಬದಲಾಗಬೇಕಾದ ಕ್ಷೇತ್ರಗಳು ಮತ್ತು ಅಗತ್ಯಗಳೆಂದರೆ, ಮೊದಲನೆಯದು ಮಾನಸಿಕ ಮತ್ತು ಭಾವನಾತ್ಮಕ ದೃಷ್ಟಿಕೋನವನ್ನು ಉತ್ತಮಪಡಿಸಿಕೊಳ್ಳುವುದು. ಹಿಂದಿನ ಕಾಲದ ಬದುಕಿಗೂ ಇಂದಿನ ಬದುಕಿಗೂ ಇರುವ ದೊಡ್ಡ ವ್ಯತ್ಯಾಸವೆಂದರೆ ಒತ್ತಡ. ನಾವು ನಮ್ಮ ಮಾನಸಿಕ ಆರೋಗ್ಯದ ಕಡೆಗೆ ನೋಡುವ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಬೇಕಾದುದು ಅತ್ಯಂತ ಅವಶ್ಯಕ. ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ಖಿನ್ನತೆ, ಆತಂಕ ಅಥವಾ ಮಾನಸಿಕ ಆಯಾಸವಿದ್ದಾಗ ಮುಕ್ತವಾಗಿ ಮಾತನಾಡುವ ಮತ್ತು ಅಗತ್ಯವಿದ್ದಾಗ ತಜ್ಞರ ಸಹಾಯ ಪಡೆಯುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವ ಗುಣಗಳನ್ನು ರೂಢಿಸಿಕೊಳ್ಳಬೇಕು. ನಿರೀಕ್ಷೆಗಳು ಹುಸಿಯಾದಾಗ ಕುಸಿದು ಬೀಳುವ ಬದಲು ಆ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಮುಂದೆ ಸಾಗುವ ಗ್ರೋತ್ ಮೈಂಡ್ಸೆಟ್ ಅಳವಡಿಸಿಕೊಳ್ಳುವುದು ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಅತ್ಯಗತ್ಯ. ಎರಡನೇ ಅಂಶವೆಂದರೆ ತಂತ್ರಜ್ಞಾನದ ಸಮತೋಲಿತ ಸದ್ಬಳಕೆಯನ್ನು ಮಾಡಿಕೊಳ್ಳುವುದು. ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನ ನಮ್ಮ ಬದುಕನ್ನು ಆಳುತ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ಅಭ್ಯಾಸಗಳು ಗಣನೀಯವಾಗಿ ಬದಲಾಗಬೇಕಿದೆ. ಸ್ಮಾರ್ಟ್ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳು ನಮ್ಮ ಅಮೂಲ್ಯ ಸಮಯವನ್ನು ಕದಿಯುತ್ತಿವೆ. ತಂತ್ರಜ್ಞಾನವನ್ನು ನಮ್ಮ ಅಭಿವೃದ್ಧಿಗೆ ಸಾಧನವಾಗಿ ಬಳಸಬೇಕೇ ವಿನಃ ಅದು ನಮ್ಮನ್ನು ಆಳಲು ಬಿಡಬಾರದು. ಮೂರನೆಯ ಅಂಶವೆಂದರೆ ಜೀವನ ಶೈಲಿ ಮತ್ತು ಆರೋಗ್ಯದಲ್ಲಿನ ಮಾರ್ಪಾಡುಗಳು. ಆಧುನಿಕತೆಯ ಭರಾಟೆಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಿದ್ದೇವೆ, ಇದು ಆಗಬಾರದು. ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು. ಫಾಸ್ಟ್ ಫುಡ್ ಮತ್ತು ಸಂಸ್ಕರಿಸಿದ ಆಹಾರಗಳ ಮೋಹದಿಂದ ಹೊರಬಂದು ನಮ್ಮ ಹಿರಿಯರು ಪಾಲಿಸುತ್ತಿದ್ದ ನೈಸರ್ಗಿಕ ಹಾಗೂ ಪೌಷ್ಟಿಕ ಆಹಾರ ಪದ್ಧತಿಯತ್ತ ನಾವು ಮರಳಬೇಕು. ದೈಹಿಕ ಚಟುವಟಿಕೆಯನ್ನು ನಾವು ರೂಢಿಸಿಕೊಳ್ಳಬೇಕು. ನಾಲ್ಕನೆಯ ಅಂಶ, ಮಾನವೀಯ ಸಂಬಂಧಗಳು ಮತ್ತು ಮೌಲ್ಯಗಳ ಮರುಸ್ಥಾಪನೆಯನ್ನು ಕೈಗೊಳ್ಳುವುದು. ವರ್ಚುಯಲ್ ಪ್ರಪಂಚದಲ್ಲಿ ಕಳೆದು ಹೋಗಿರುವ ನಾವು ನೈಜ ಪ್ರಪಂಚದ ಸಂಬಂಧಗಳನ್ನು ಮರುಜೋಡಿಸಬೇಕಿದೆ. ಸಾಮಾಜಿಕ ಜಾಲತಾಣಗಳ ಲೈಕ್ಸ್ಗಳಿಗಿಂತ ನಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗುವ ನೈಜ ಒಡನಾಟ ಮುಖ್ಯ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೊಬೈಲ್ ಇಲ್ಲದೆ ಕಳೆಯುವ ಗುಣಮಟ್ಟದ ಸಮಯ, ಕ್ವಾಲಿಟಿ ಟೈಮ್, ಬಹಳ ಮುಖ್ಯ. ಸಹಾನುಭೂತಿ ಮತ್ತು ತಾಳ್ಮೆಯನ್ನು ಅಳವಡಿಸಿಕೊಳ್ಳುವುದು. ಎಲ್ಲರೂ ತಮ್ಮದೇ ಆದ ಓಟದಲ್ಲಿರುವ ಈ ಸಮಾಜದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಸಹನೆ ಮತ್ತು ಪ್ರೀತಿ ತೋರುವುದು ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅವಶ್ಯಕವಾಗಿದೆ. ಐದನೇ ಅಂಶವಾಗಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಎಂದರೆ ಆರ್ಥಿಕ ಶಿಸ್ತು ಮತ್ತು ವಾಸ್ತವಿಕತೆ. ಹಣಕಾಸಿನ ವಿಚಾರದಲ್ಲಿ ಇಂದಿನ ತಲೆಮಾರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾದ ಕಾಲಘಟ್ಟವಿದು. ಕೇವಲ ಹಣ ಗಳಿಸುವುದಷ್ಟೇ ಅಲ್ಲ, ಉಳಿತಾಯ, ಬಜೆಟ್ ನಿರ್ವಹಣೆ ಮತ್ತು ದೀರ್ಘಾವಧಿಯ ಹೂಡಿಕೆಯ ಅಂದರೆ ವಿಮೆ, ನಿವೃತ್ತಿ ಯೋಜನೆ ಮುಂತಾದ ಯೋಜನೆಗಳು, ಇವುಗಳೆಲ್ಲದರ ಅರಿವು ಪ್ರತಿಯೊಬ್ಬರಿಗೂ ಸಹ ಇರಲೇಬೇಕು. ಆರನೇ ಅಂಶ ಎಂದರೆ ಪರಿಸರ ಪ್ರಜ್ಞೆ ಮತ್ತು ಜವಾಬ್ದಾರಿಯನ್ನು ರೂಢಿಸಿಕೊಳ್ಳುವುದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿತಗೊಳಿಸುವುದು, ನೀರಿನ ಮಿತವಾದ ಬಳಕೆ ಮತ್ತು ನಿಸರ್ಗಕ್ಕೆ ಪೂರಕವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡಬಹುದಾದ ಅತೀ ದೊಡ್ಡ ಉಪಕಾರ. ಸ್ನೇಹಿತರೆ, ಒಟ್ಟಾರೆ ಹೇಳಬೇಕೆಂದರೆ ಬದಲಾವಣೆ ಎಂದರೆ ನಮ್ಮ ಮೂಲ ಸ್ವರೂಪವನ್ನು ಅಥವಾ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಲ್ಲ, ಬದಲಾಗಿ ಕಾಲದೊಂದಿಗೆ ನಮ್ಮನ್ನು ನಾವು ಇನ್ನಷ್ಟು ಉತ್ತಮವಾಗಿ, ಪ್ರಬುದ್ಧವಾಗಿ ರೂಪಿಸಿಕೊಳ್ಳುವುದು. ಹರಿಯುವ ನೀರು ಮಾತ್ರ ಶುದ್ಧವಾಗಿರುತ್ತದೆ, ನಿಂತ ನೀರು ಮಲಿನವಾಗುತ್ತದೆ ಎಂಬ ನುಡಿಯನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಹಾಗೆಯೇ ಬದುಕಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಹಳೆಯ ಹಠಗಳನ್ನು ಬಿಟ್ಟು ಹೊಸತನಕ್ಕೆ, ವಾಸ್ತವಕ್ಕೆ ತೆರೆದುಕೊಳ್ಳುವ ಮೂಲಕ ನಾವು ನೆಮ್ಮದಿಯ, ಅರ್ಥಪೂರ್ಣವಾದ ಹಾಗೂ ಯಶಸ್ವಿ ಜೀವನವನ್ನು ಕಟ್ಟಿಕೊಳ್ಳಬಹುದು.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ. ಶಾರದಾ ವಿ ಮೂರ್ತಿಯವರ ಭಾವಗೀತೆ, ಹಾಡಿದ್ದಾರೆ ಪೂಜಾ ತಾಯೋರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಚ್ಎಸ್ ವೆಂಕಟೇಶ ಮೂರ್ತಿಯವರ ಕವಿತೆ. ಮೂಡಿಬರುವ ಧ್ವನಿ ನಿತಿನ್ ರಾಜಾರಾಮ್ ಶಾಸ್ತ್ರಿಯವರದು.

0: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ರೋಗನಾಶಕ, ಕೀಟನಾಶಕ ಮತ್ತು ಇತ್ತೀಚಿನ ದಿವಸಗಳಲ್ಲಿ ಕಳೆನಾಶಕ, ಈ ನಾಶಕಗಳು ನಮ್ಮ ಪರಿಸರದಲ್ಲಿ ಇರುವಂತಹ ಅನೇಕ ಸಸ್ಯ ವೈವಿಧ್ಯವನ್ನು ಹಾಗೂ ಕೀಟ ವೈವಿಧ್ಯವನ್ನು ನಾಶ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇವುಗಳನ್ನು ಒಂದು ಸಾರಿ ಬಳಕೆ ಮಾಡಿದ ನಂತರ ಅದರ ಪರಿಣಾಮ ಅಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಅದರ ಉಳಿಕೆ ಅನ್ನುವಂಥದ್ದು ಏನಿರುತ್ತೋ ಅದು ನಾವು ಬೆಳೆಯುವಂತಹ ಫಸಲಿನ ಮುಖಾಂತರ ನಮ್ಮ ದೇಹವನ್ನು ಸೇರಿ ಹಾಗೂ ಪ್ರಕೃತಿಯನ್ನು ಸೇರಿ ಅನೇಕ ತೊಂದರೆಗಳನ್ನು ಬಹುಕಾಲ ನೀಡುವಂಥದ್ದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಸಹಾಯಕ ಆಗುವಂಥದ್ದು ಸಸ್ಯಜನ್ಯ ಔಷಧಿಗಳು. ಸಸ್ಯಜನ್ಯ ಔಷಧಿಗಳು ವಿಷವಲ್ಲ, ತಕ್ಷಣ ಯಾವ ಜೀವಿಗಳನ್ನು ಕೂಡ ಅವು ಸಾಯಿಸೋದಿಲ್ಲ, ನಮ್ಮ ಬೆಳೆಗೆ ತೊಂದರೆ ಆಗದ ಹಾಗೆ ರಕ್ಷಣೆಯನ್ನು ನೀಡುತ್ತವೆ. ಉತ್ಪನ್ನಗಳಲ್ಲಿ ಉಳಿದು ತೊಂದರೆ ಕೊಡುವಂತಹ ಪ್ರಸಂಗವೂ ಕೂಡ ಈ ಸಸ್ಯಜನ್ಯ ಔಷಧಿಗಳಲ್ಲಿ ಇರೋದಿಲ್ಲ. ಪ್ರತಿಯೊಂದು ಗಿಡ ಮರಗಳಿಗೆ ಕೀಟ ರೋಗಗಳ ಬಾಧೆ ಇದ್ದೇ ಇರುತ್ತೆ. ಬೇವಿನ ಮರಕ್ಕೂ ಕೂಡ ಅನೇಕ ರೋಗ ಮತ್ತು ಕೀಟಗಳು ಬರುವಂಥದ್ದನ್ನು ನಾವು ಗಮನಿಸಬಹುದು. ಇದರಿಂದ ಯಾವಾಗಲೂ ಸಸ್ಯಜನ್ಯ ಔಷಧಿಗಳು ಏಕರೂಪವಾಗಿರಬಾರ್ದು. ಯಾವ ಗಿಡದ ಎಲೆಯನ್ನು ಬಳಸಿ ನಾವು ಔಷಧಿಯನ್ನು ತಯಾರು ಮಾಡಿಕೊಂಡಿರ್ತೀವೋ ಅದೇ ಗಿಡಕ್ಕೆ ಅದನ್ನು ಸಿಂಪಡಣೆಯನ್ನು ಮಾಡಬಾರ್ದು. ಸಸ್ಯಜನ್ಯ ಔಷಧಿಗಳನ್ನು ತಯಾರಿಸ್ತಕ್ಕಂಥದ್ದು ಬಹಳ ಸುಲಭ. ಅಂದಾಜಿನ ಮಟ್ಟದಲ್ಲಿ ಹೇಳಬೇಕು ಅಂತ ಹೇಳಿದರೆ 10 ಲೀಟರ್ ನೀರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುದಿಸಿ ಕೆಳಗೆ ಇಳಿಸಿದ ನಂತರ 2 ಕೆಜಿಯಷ್ಟು ಔಷಧಿಯ ಸೊಪ್ಪನ್ನು ಹಾಕಿ ಒಂದು ದಿನ ಹಾಗೆಯೇ ಬಿಟ್ಟು ರಸ ಇಳಿದುಕೊಂಡ ಬಳಿಕ ಸೊಪ್ಪು ಅಥವಾ ಗಡ್ಡೆಯನ್ನು ಬೇರ್ಪಡಿಸಿ ಈ ದ್ರಾವಣಕ್ಕೆ ನೀರನ್ನು ಬೆರೆಸಿ ಕೀಟ ಅಥವಾ ರೋಗಬಾಧೆ ಇರುವಂತಹ ಬೆಳೆಗಳಿಗೆ ಸಿಂಪಡಣೆಯನ್ನು ಮಾಡಬಹುದು. ಹಸಿಯ ಸೊಪ್ಪನ್ನು ಚೆನ್ನಾಗಿ ಜಜ್ಜಿ ನೀರಿನಲ್ಲಿ ನೆನೆಸಿ ಆ ಬಳಿಕವೂ ಕೂಡ ಅದನ್ನು ಬಳಕೆಯನ್ನು ಮಾಡಬಹುದು. ಸಸ್ಯಜನ್ಯ ಔಷಧಿ ತಯಾರಿಸಲಿಕ್ಕೆ ಕೆಲವೊಂದು ಗಿಡಗಳ ಎಲೆ ಅಥವಾ ಮರದ ಎಲೆಗಳನ್ನು ಬಳಕೆಯನ್ನು ಮಾಡಬಹುದು. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದರೆ ಗ್ಲಿರಿಸೀಡಿಯಾ, ಕಹಿಬೇವು, ಈ ಕಾಡುಬೇವು, ಲಂಟಾನ, ಕಾಗದದ ಹೂವಿನ ಗಿಡ, ಸೀತಾಫಲ ಗಿಡದ ಎಲೆಗಳು, ಪಾರ್ಥೇನಿಯಂ, ಚೆಂಡು ಹೂವಿನ ಗಿಡ, ಕತ್ತಾಳೆ ಅಥವಾ ಭೂತಾಳೆ, ಹೊಂಗೆ, ಕಾಸರ್ಕ, ವಾಯುವಿಳಂಗ, ಕಾಕಿ ಗಿಡ, ತುರ್ಚಿ ಗಿಡ, ಯಕ್ಕ, ಎಪಟೋರಿಯಾ, ಕಾಡು ತುಳಸಿ, ಆಡಸೋಗೆ, ಸೇವಂತಿಗೆ, ಹರಳಿನ ಗಿಡ, ಮೆಣಸಿನ ಗಿಡ ಹಾಗೂ ತುಳಸಿಯಂತಹ ಎಲೆಗಳನ್ನು ನಾವು ಬಳಕೆಯನ್ನು ಮಾಡಿ ಸಸ್ಯಜನ್ಯ ಔಷಧಿಗಳನ್ನು ಉತ್ಪಾದನೆಯನ್ನು ಮಾಡಬಹುದು.
0: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಆತ್ಮೀಯ ಕೇಳಿದರೆ, ಇಂದು ಬೆಳಗ್ಗೆ 9 ಗಂಟೆಗೆ ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಸಂಪರ್ಕಕ್ಕೆ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಕೇಳೋಣ ಒಂದು ಭಾವಗೀತೆ, ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಭಾವಗೀತೆ ಸಮೂಹಗಾನದಲ್ಲಿ.

0: Ó, Félix nagare उत डेवी वोचिस इत्यनेन सह क्रीडां करिष्यति इति वार्ताः।
1: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಹೈಟೆಕ್ ಫರ್ನಿಚರ್ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
5: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
6: ನಾವೇ ಅಲ್ವೇ.
5: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಒಗಟು ಚಿಗಟು ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. 10:30ಕ್ಕೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಮೂಡಿಬರಲಿದೆ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಿರೇಬೆಣಕಲ್ಲಿನ ಆದಿಮಾನವ ಮೋರ್ಯಾರ್ ಆವಾಸ ಸ್ಥಾನದ ಬೆಟ್ಟಗಳು ಬೃಹತ್ ಶಿಲಾಯುಗದ ನೆಲೆಯಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ಪಡೆದಿವೆ. ಕುಬ್ಜರ ಬೆಟ್ಟ ಎಂದು ಕರೆಯಲಾಗುವ 7 ಬೆಟ್ಟಗಳಲ್ಲಿನ ಸಮಾಧಿ ವರ್ಣಚಿತ್ರಗಳ ಸಂರಕ್ಷಣೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ಹಿರೇಬೆಣಕಲ್ ಗ್ರಾಮದ ಮೋರ್ಯಾರ ಬೆಟ್ಟಗಳಲ್ಲಿ ಅರಣ್ಯ ಇಲಾಖೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಡಿ 80 ಲಕ್ಷ ರೂಪಾಯಿ ಅನುದಾನ ಲಭ್ಯವಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮೋರ್ಯಾರ ಬೆಟ್ಟ ಸ್ಮಾರಕಗಳ ರಕ್ಷಣೆಗೆ ಎಲ್ಲ ರೀತಿಯ ಪ್ರಯತ್ನ ಜಿಲ್ಲಾಡಳಿತ ಕೈಗೊಳ್ಳಲಿದೆ ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಮಾಹಿತಿ ನೀಡಿದ್ದಾರೆ. ಹಿರೇಬೆಣಕಲ್ ಮೋರ್ಯಾರ ಬೆಟ್ಟದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ 3 ರಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಸ್ಮಾರಕ ಮಿತ್ರರ ನೇಮಕ ಹಾಗೂ ರಾತ್ರಿ ವೇಳೆ ಗಸ್ತು ನಿರ್ವಹಿಸಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡರ್ ತಿಳಿಸಿದ್ದಾರೆ. ಮೋರ್ಯಾರ ಗುಡ್ಡದ ಮಹತ್ವ ಹಾಗೂ ವಿಶೇಷತೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಸಂಶೋಧಕ ಹಾಗೂ ಕೆಎಸ್ಸಿಎ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಗಂಗಾವತಿಯ ಡಾ ಶರಣಬಸಪ್ಪ ಕೋಲ್ಕಾರ್.
2: ಹಿರೇಬೆಣಕಲ್ ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಇಲ್ಲಿಯ ಮೋರೇರ್ ಗುಡ್ಡದ ಮೇಲೆ 3000 ವರ್ಷಗಳ ಹಿಂದಿನ ಕಬ್ಬಿಣ ಯುಗ ಬೃಹತ್ ಶಿಲಾಯುಗಕ್ಕೆ ಸೇರಿದ ನೂರಾರು ಆಶ್ಚರ್ಯಕರ ಶಿಲಾ ಸಮಾಧಿಗಳು, ಶಿಲಾಕೋಣೆಗಳು ಮತ್ತು ಗವಿಚಿತ್ರಗಳಿವೆ. ಕ್ರಿಸ್ತಪೂರ್ವ 1200 ರಿಂದ 200 ರವರೆಗೆ ಬದುಕಿದ್ದ ಮೋರೇರ್ ಎಂಬ ಬುಡಕಟ್ಟು ಜನಾಂಗ ತಮ್ಮ ಸತ್ತವರಿಗಾಗಿ ನಿರ್ಮಿಸಿದ ಸ್ಮಾರಕಗಳೇ ಈ ಅಚ್ಚರಿಯ ಶಿಲಾ ಸಮಾಧಿಗಳು ಮತ್ತು ಶಿಲಾಕೋಣೆಗಳು. ಈ ಜನ ಸಾವಿನ ನಂತರದ ಜೀವನದ ಬಗ್ಗೆ ನಂಬಿಕೆಯನ್ನ ಹೊಂದಿದ್ದರು. ಹಾಗಾಗಿ ತಮ್ಮ ಪೂರ್ವಜರ ಆತ್ಮಗಳು ಪುನಃ ಬಂದು ವಾಸಿಸುತ್ತವೆ ಎಂಬ ನಂಬಿಕೆಯಿಂದ ಇಂಥ ಸಮಾಧಿಗಳನ್ನು ರಚಿಸಿದ್ದಾರೆ. 6 ಬೃಹತ್ ಕಲ್ಲು ಚಪ್ಪಡಿಗಳಿಂದ ಸಮಾಧಿಗಳು ಮತ್ತು ಕೋಣೆಗಳನ್ನು ನಿರ್ಮಿಸಿರುವುದು ತಾಂತ್ರಿಕವಾಗಿ ಅಚ್ಚರಿಯ ಸಂಗತಿಯಾಗಿದೆ. ಕಲ್ಲು ಚಪ್ಪಡಿಗಳನ್ನು ಕತ್ತರಿಸಿ ಅವುಗಳನ್ನು ಜೋಡಿಸಿರುವ ರೀತಿ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಸುತ್ತಮುತ್ತಲಿನ ಗವಿಕಲ್ಲಾಸರಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದು ಅವು ಆ ಜನರ ಜೀವನ ಸಂಸ್ಕೃತಿಯ ಮೇಲೆ ಬೆಳಕು ಬೀರುತ್ತವೆ. ಹಿರೇಬೆಣಕಲ್ ಪರಿಸರದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗವಿಚಿತ್ರಗಳು ಕಂಡು ಬಂದಿವೆ. ಆದಿ ಮಾನವನ ಜೀವನ ಸಂಸ್ಕೃತಿಯ ಅಧ್ಯಯನಕ್ಕೆ ಪ್ರಯೋಗ ಶಾಲೆಯಂತಿರುವ ಹಿರೇಬೆಣಕಲ್ ಮೋರೇರ್ ಗುಡ್ಡವನ್ನು ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಿಸಿ ಸಂರಕ್ಷಿಸಬೇಕಾಗಿದೆ.
0: ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ತಿಳಿಸಿದೆ. ವಿದ್ಯುತ್ ಹಿತಮಿತ ಬಳಕೆಗೆ ವಿಧಾನಸೌಧದ ಆವರಣದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಅನುಗುಣವಾಗಿ ಸ್ವಯಂಚಾಲಿತ ಆನ್ಆಫ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಹವಾನಿಯಂತ್ರಕಗಳನ್ನು 24-26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೇ ಬಳಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ನೀರಿನ ಸಂರಕ್ಷಣೆಯ ದೃಷ್ಟಿಯಿಂದ ಮೇಲ್ಮಟ್ಟದ ನೀರಿನ ಟ್ಯಾಂಕ್ಗಳಿಂದ ನೀರು ವ್ಯರ್ಥವಾಗಿ ಹರಿಯದಂತೆ ತಡೆಯಲು ಬಾಲ್ ವಾಲ್ವ್ಗಳನ್ನು ಅಳವಡಿಸಲಾಗಿದೆ. ವಿಧಾನಸೌಧದ ಉದ್ಯಾನಗಳ ನಿರ್ವಹಣೆಗೆ ಕೇವಲ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಳಸಲಾಗುತ್ತಿದೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. 15ನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು

0: ತಾಲೂಕು ಪೋತೇನಹಳ್ಳಿ, ವೇದಲವೇಣಿ, ಕದಿರೇನಹಳ್ಳಿ ಮತ್ತು ಜಿಲ್ಲಾ ಕುಂಟೆಗೆ ತಲಾ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಕನಸನ್ನು ನನಸು ಮಾಡಲು ಮಾದಕ ದ್ರವ್ಯಗಳ ವ್ಯಸನದಿಂದ ಯುವಜನತೆ ದೂರವಿರಬೇಕು, ಕಾನೂನಿನ ಅರಿವು ಹೊಂದಿ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಎಂದು ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕರೆ ನೀಡಿದ್ದಾರೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಪೊಸ್ಕೋ ಕಾಯ್ದೆ ಹಾಗೂ ಮಾದಕ ದ್ರವ್ಯ ವ್ಯಸನಮುಕ್ತತೆ ಜಾಗೃತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶ ಶಶಿಧರ ಶೆಟ್ಟಿ ಮಾತನಾಡಿ, ಮಕ್ಕಳ ದೌರ್ಜನ್ಯ ಪ್ರಕರಣ ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098 ಮತ್ತು ಮಾದಕ ವಸ್ತುಗಳ ಸಾಗಣೆ ಅಥವಾ ಮಾರಾಟದ ಬಗ್ಗೆ 1933 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದರು. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಆಯೋಜಿಸುವ ವಿಶಾರದ ಪರೀಕ್ಷೆಯಲ್ಲಿ ಧಾರವಾಡದ ಯುವ ತಬಲಾ ಪ್ರತಿಭೆ ಅಥರ್ವ ರಾಘವೇಂದ್ರ ಘಂಟಣ್ಣವರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಪ್ರಸ್ತುತ ಧಾರವಾಡದ ಜನತಾ ಶಿಕ್ಷಣ ಸಮಿತಿಯ ಆರ್ಎಸ್ ಹುಕ್ಕೇರಿಕರ್ ಪಿಯು ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿರುವ ಅಥರ್ವ ಖ್ಯಾತ ತಬಲಾಪಟು ಡಾ ಶ್ರೀಹರಿ ದಿಗ್ಗಾವಿ ಅವರಲ್ಲಿ ತಬಲಾ ವ್ಯಾಸಂಗ ಮಾಡುತ್ತಿದ್ದಾರೆ. ಯುವ ಪ್ರತಿಭೆ ಅಥರ್ವ ಘಂಟಣ್ಣವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ನಾನು ನನ್ನ ಓದಿನೊಂದಿಗೆ ತಬ್ಲಾನು ಅಷ್ಟೇ ಸಮವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಕೋತಾ ಬಂದಿದ್ದೀನಿ. ನಾನು ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಜೋಶಿ ಸರ್ ಕಡೆ 2 ವರ್ಷಗಳ ಕಾಲ ತಬ್ಲಾ ಅಭ್ಯಾಸ ಮಾಡಿದೆ. ಈಗ ಕಳೆದ 12 ವರ್ಷದಿಂದ ನಾನು ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಸರ್ ಅಲ್ಲಿ ನಾನು ತಬ್ಲಾ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ಗುರುಗಳಷ್ಟೇ ಅಲ್ಲ, ಅವ್ರು ನಂಗೊಂದು ರೋಲ್ ಮಾಡೆಲ್ ಇದ್ದಂಗೆ. ಅವರೊಂದಿಗೆ ನಂಗೆ ನಮ್ಮಪ್ಪ ಅಮ್ಮ ಮತ್ತೆ ನಮ್ಮ ಪರಿವಾರದವರು ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಮ ಎಲ್ಲಾ ಫ್ರೀ ಟೈಮ್ ನಲ್ಲೂ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ತಬ್ಲಾ ಪ್ರಾಕ್ಟೀಸ್ ಗೆ ಹಾಕೊಂಡ್ರೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಬಹಳಷ್ಟು ವರ್ಷಗಳ ಪರಿಶ್ರಮ ಇದಕ್ಕೆ ಬೇಕಾಗುತ್ತೆ. ಗುರುಗಳು ನಡೆಸಿದ ಹಾದಿಯಲ್ಲಿ ನೀವು ನಡ್ಕೊಂತ ಹೋದ್ರೆ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಏರ್ಬೋದು ಅನ್ನೋದು ನನ್ನ ಅಭಿಪ್ರಾಯ.
0: ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಹರಡುವ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಇಂದು. ಮೃಗಜನ್ಯ ರೋಗಗಳು ಹೆಚ್ಚಾಗುತ್ತಿವೆ, ಜವಾಬ್ದಾರಿ ಹಂಚಿಕೆ ಹಾಗೂ ಸ್ಥಳಾವಕಾಶ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರಾಣಿಜನ್ಯ ರೋಗ ದಿನವನ್ನು ಜನಜಾಗೃತಿ ಜಾಥಾ ಹಾಗೂ ಕಾರ್ಯಕ್ರಮಗಳ ಮೂಲಕ ವಿವಿಧೆಡೆ ಆಚರಿಸಲಾಗುತ್ತಿದೆ. ರಾಮನಗರ ಜಿಲ್ಲೆ ಬಸನಪುರದ ಶ್ರೀರಾಮದೇವರ ಬೆಟ್ಟದ ರಣಹದ್ದುಗಳ ವನ್ಯಜೀವಿ ಧಾಮದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಸಸಿ ನೆಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿಯವರು ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಅನುಷ್ಠಾನಗೊಂಡಿದ್ದು, ಜಾಂಗೀಡ್ ಬ್ರಾಹ್ಮಣ ಸಮುದಾಯ ಸದುಪಯೋಗ ಪಡೆದು ಉದ್ಯಮಶೀಲರಾಗಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ಜಾಂಗೀಡ್ ಬ್ರಾಹ್ಮಣ ಮಹಾಸಭಾ ಆಯೋಜಿಸಿದ್ದ ರಾಷ್ಟೀಯ ಸಾಮಾಜಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಟಿ ಬಚಾವೋ ಬೇಟಿ

0: ಪಥವೋ ಯೋಜನೆ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಂಡು ಹೆಣ್ಣು ಮಗು ಸಬಲಗೊಳ್ಳಬೇಕು ಎಂದು ರಾಜ್ಯಪಾಲರು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ. ರಾಘವೇಂದ್ರ ಇಟಗಿಯವರ ಭಾವಗೀತೆ, ಹಾಡಿದ್ದಾರೆ ನಿತಿನ್ ರಾಜಾರಾಮ್ ಶಾಸ್ತ್ರಿ.

0: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452558, ಎಸ್ಟಿಡಿ ಕ್ರಮಾಂಕ 08172. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
1: ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳೋಣ ಎಂ ಡಿ ಪಲ್ಲವಿಯವರು ಹಾಡಿರುವ ಎಂ ಎನ್ ವ್ಯಾಸರಾವ್ ಅವರ ಭಾವಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ನಿತಿನ್ ರಾಜಾರಾಮ್ ಶಾಸ್ತ್ರಿ ಹಾಗೂ ಸುಪ್ರಿಯಾ ಆಚಾರ್ ಅವರು ಹಾಡಿರುವ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಭಾವಗೀತೆ.

0: ಸಂಸದ್ ವೈಟ್ ಹ್ಯುಂಡೈ, ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್, ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
1: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
0: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚು ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
2: ರತ್ನಂ ಸಿಲ್ಕ್ಸ್, ನಿಯರ್ ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ.
3: 5x3 ಡೈನಿಂಗ್ ಟೇಬಲ್, 6 ಚೇರ್, ಪ್ಲೇನ್ ಗ್ಲಾಸ್ ಟಾಪ್ ಇವೆಲ್ಲವೂ ಸೇರಿದ ಡೈನಿಂಗ್ ಸೆಟ್ ಕೇವಲ 22,000 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಹಾಸನ.
5: ಆತ್ಮೀಯ ಕೇಳಿದರೆ, ಇಂದು ಬೆಳಗ್ಗೆ 9 ಗಂಟೆಗೆ ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಸಂಪರ್ಕಕ್ಕೆ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಇದೊಂದು ಪ್ರಕಟಣೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕುಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ.

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಹಾಗೂ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್, ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ಅವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳಂನ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವ ನಿಟ್ಟನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗೌಹಾಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ದಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ದಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿ ಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತಕ್ಕೆ ರಸಗೊಬ್ಬರಗಳು ಮತ್ತು ರಸಗೊಬ್ಬರ ಕಚ್ಚಾ ವಸ್ತುಗಳನ್ನು ಸಾಗಿಸುತ್ತಿದ್ದ ಒಟ್ಟು 15 ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. 15 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನು ಹೊತ್ತು 8 ಹಡಗುಗಳು 2.57 ಲಕ್ಷ ಮೆಟ್ರಿಕ್ ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ಹೊತ್ತ 4 ಹಡಗುಗಳು ಮತ್ತು 1.11 ಲಕ್ಷ ಮೆಟ್ರಿಕ್ ಟನ್ ಸಲ್ಫರ್ ಅನ್ನು ಹೊತ್ತ 3 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸುತ್ತಿವೆ. ಇನ್ನು 5 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮುಂಬೈನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಮನ್ಖೂರ್ಡ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿರುವ ಶಂಕೆ ಇದ್ದು ರಾಷ್ಟೀಯ ವಿಪತ್ತು ಪ್ರಕ್ರಿಯೆಯ ಪಡೆ NDRF ಮತ್ತು ವಿವಿಧ ಸಂಸ್ಥೆಗಳ ಸಿಬ್ಬಂದಿ ಆತನನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸುತ್ತಿವೆ. ಗಾಯಗೊಂಡವರನ್ನು ರಾಜವಾಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆಯಿಂದಾಗಿ ಕಟ್ಟಡದ ಭಾಗವಾಗಿರುವ 3 ವಠಾರಗಳು ಕುಸಿದು ಬಿದ್ದಿದ್ದು ಅಗ್ನಿಶಾಮಕ ದಳ, ಮುಂಬೈ ಪೊಲೀಸರು, ಬಿಎಂಸಿ ವಾರ್ಡ್ ಕಚೇರಿ ಮತ್ತು 108 ಆಂಬ್ಯುಲೆನ್ಸ್ ಸೇವೆಗಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕಿತ ವ್ಯಕ್ತಿಯನ್ನು ಹೊರತೆಗೆಯಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇಂದು ತನ್ನ ಸದಸ್ಯರ ಸಭೆಯನ್ನು ಕರೆದಿದೆ. ಟ್ರಸ್ಟ್ ಸ್ವೀಕರಿಸಿದ ದೇಣಿಗೆಗಳ ಎಣಿಕೆಯನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ತಂಡ SIT ತನಿಖೆಯಲ್ಲಿ ಹೊರಬಿದ್ದಿರುವ ಅಂಶಗಳು ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದಾಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಹಲವರು ಗಾಯಗೊಂಡ ನಂತರ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಮೂಲಭೂತ ಹಕ್ಕುಗಳು, ಆರ್ಥಿಕ ಪರಿಹಾರ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳನ್ನು ಒತ್ತಾಯಿಸಿ ನಡೆದ ಪ್ರತಿಭಟನೆಗಳ ಮೇಲೆ ದಮನ ಕಾರ್ಯಾಚರಣೆ ನಡೆಯುತ್ತಿರುವ ಮಧ್ಯೆಯೇ ಈ ಘಟನೆ ನಡೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳ ನಂತರ ಈ ಪ್ರದೇಶದಲ್ಲಿ 600ಕ್ಕೂ ಹೆಚ್ಚು ನಾಗರಿಕ ಹಕ್ಕುಗಳ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಏತನ್ಮಧ್ಯೆ ವಿದೇಶದಲ್ಲಿರುವ ಕಾಶ್ಮೀರಿಗಳು ಪ್ರತಿಭಟನಾಕಾರರನ್ನು ಬೆಂಬಲಿಸಿ ನಿನ್ನೆ ಲಂಡನ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಅನ್ನು 7 ವಿಕೆಟ್ಗಳಿಂದ ಸೋಲಿಸಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕಿರೀಟವನ್ನು ಆಸ್ಟ್ರೇಲಿಯಾ ತಂಡ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ದಾಖಲೆಯ 7ನೇ ಬಾರಿಗೆ ಆಸ್ಟ್ರೇಲಿಯಾ ಮಹಿಳಾ ತಂಡ ಟಿ20 ವಿಶ್ವಕಪ್ ಗೆದ್ದಿದೆ. ಇಂಗ್ಲೆಂಡ್ ನಿಗದಿಪಡಿಸಿದ 151 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ 17.1 ಓವರ್ಗಳಲ್ಲಿ 3 ವಿಕೆಟ್ಗಳಿಗೆ 153 ರನ್ ಗಳಿಸಿತು. ಬೆತ್ ಮೂನಿ 64 ರನ್ಗಳೊಂದಿಗೆ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದರು. ಫೂಬೆ ಲೀಚ್ ಫೀಲ್ಡ್ 48 ರನ್ ಗಳಿಸಿದರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 150 ರನ್ ಗಳಿಸಿತು. ನಾಯಕಿ ನ್ಯಾಟ್ ಸಿವರ್ ಬ್ರಂಟ್, ಅಜೇಯ 58 ರನ್ ಹಾಗೂ ಫ್ರೇಯಾ ಕೆಂಪ್ 44 ರನ್ ಗಳಿಸಿದರು. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ 16ರ ಸುತ್ತಿನಲ್ಲಿ ನಾರ್ವೆ ವಿರುದ್ಧ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ನಾರ್ವೆ ಪರ ಎರ್ಲಿಂಗ್ ಹಾಲೆಂಡ್ 2 ಗೋಲು ಗಳಿಸಿದರು. ಈ ಮೂಲಕ 6ನೇ ಬಾರಿ ವಿಶ್ವಕಪ್ ಗೆಲ್ಲಬೇಕೆಂಬ ಬ್ರೆಜಿಲ್ ಕನಸು ಮಣ್ಣುಪಾಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಏಳು ಗಂಟೆ 45 ನಿಮಿಷ 11 ಸೆಕೆಂಡ್ಗಳು. ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ, ಕಂಪನಾಂಕ 102.2 ಮೆಗಾಹರ್ಟ್ಸ್.

0: ಸವಿ ಗಾನ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಸವಿಗಾನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಬಯಲುದಾರಿ ಚಿತ್ರದ ಗೀತೆ. ಗೀತೆನ ಹಾಡಿದ್ದಾರೆ ಎಸ್ ಜಾನಕಿ.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಷ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.

0: ಆತ್ಮೀಯ ಕೇಳುಗರೆ, ಗಮನಿಸಿ ಇದೊಂದು ಪ್ರಕಟಣೆ. ಹಾಸನದ ಕಾರೆಕೆರೆ ಸಮೀಪದಲ್ಲಿರುವ ಕೃಷಿ ಮಹಾವಿಶ್ವವಿದ್ಯಾಲಯದಲ್ಲಿ 2026 ಸಾಲಿನ ವಿಸ್ಮಯ ಕೀಟ ಮತ್ತು ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನವನ್ನು ಜುಲೈ ತಿಂಗಳ ಅಂದರೆ ಇಂದು ಹಾಗೂ ನಾಳೆ ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು, ಕೃಷಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 10 ಗಂಟೆಯಿಂದಲೇ ಸಂಜೆ 5 ಗಂಟೆಯವರೆಗೆ ಮುಕ್ತ ಪ್ರವೇಶಾವಕಾಶ ಕಲ್ಪಿಸಲಾಗುತ್ತದೆ ಎಂದು ಕೃಷಿ ಮಹಾವಿದ್ಯಾಲಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು. ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 081-72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು. ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ. ಕರೆ ಮಾಡಿ ಮಾತನಾಡಿ.

ಆತ್ಮೀಯ ಕೇಳಿದರೆ ಮತ್ತೊಂದು ಪ್ರಕಟಣೆ. 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳನ್ನು ಸಮೀಕ್ಷೆ ಮಾಡಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೃಷಿಕರು ತಾವು ಬೆಳೆದಿರುವ ಬೆಳೆಯನ್ನು ಸಮೀಕ್ಷೆ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು, ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ 2026-27 ಡೌನ್ಲೋಡ್ ಮಾಡಿಕೊಂಡು ಸಕ್ರಿಯಗೊಳಿಸಿ ವಿಮೆ ಬೆಳೆ ಸಮೀಕ್ಷೆಯನ್ನು ದಾಖಲು ಮಾಡಬಹುದಾಗಿರುತ್ತದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಸವಿಗಾನ ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳೋಣ ದೇವರಗುಡಿ ಚಿತ್ರದ ಗೀತೆ. ಗೀತೆನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ, ಚಿ ಉದಯಶಂಕರ್ ಅವರ ಗೀತರಚನೆ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಇದುವರೆಗೂ ಸವಿಗಾನ ಮೂಡಿಬಂತು. ಎಂಟು ಗಂಟೆಯಾಗುತ್ತಲಿದೆ. ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಆತ್ಮೀಯ ಕೇಳುಗರು, ಇಂದು ಬೆಳಗ್ಗೆ 9 ಗಂಟೆಗೆ ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಸಂಪರ್ಕಕ್ಕೆ ಸಂಖ್ಯೆಗಳು 2462

0: 9, ಮತ್ತೊಂದು 245258. ಎಸ್ಟಿಡಿ ಕ್ರಮಾಂಕ 08172.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ದೇಶಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳೋಣ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರ ರಚನೆ ರಂಗಗಾನದಲ್ಲಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
1: ಇನ್ನು ಮುಂದೆ ಕೇಳೋಣ ಸಮೂಹಗಾನದಲ್ಲಿ ರಾಘವೇಂದ್ರ ಇಟಗಿಯವರ ರಚನೆ.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2462 289 ಮತ್ತೊಂದು 2452 258, ಎಸ್ಟಿಡಿ ಕ್ರಮಾಂಕ 0812 72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
1: ಈಗ ಕೇಳೋಣ ಸಂವಹನದಲ್ಲಿ ದತ್ತಮೂರ್ತಿ ದೇಸಾಯಿಯವರ ರಚನೆ.

ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು, ವಿ ಮಧುಸೂದನ್. ಸಂಪರ್ಕಕ್ಕೆ ಸಂಖ್ಯೆಗಳು 2462 28 9, 2452 28.

0: ಎಸ್ಟಿಡಿ ಕ್ರಮಾಂಕ 08172.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
6: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 PM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಸಂಪರ್ಕಕ್ಕೆ ಸಂಖ್ಯೆಗಳನ್ನು ಬರೆದುಕೊಳ್ಳಿ: 2462289, ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅದುವರೆಗೂ ಗೀತೆಯನ್ನ ಕೇಳ್ತಾ ಇರಿ. ಮೃಗಾಲಯ ಚಿತ್ರದ ಗೀತೆ.

0: ಅನೌನ್ಸ್ಮೆಂಟ್ ಕೊಡ್ತೀರಾ?
1: ಕೇಳಿಗುರಿ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಅರಕಲಗೂಡು ಮಧುಸೂದನ್. ಸಂಪರ್ಕಕ್ಕೆ ಸಂಖ್ಯೆಗಳನ್ನು ಬರೆದುಕೊಳ್ಳಿ: 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172.
0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಇವತ್ತೊಂದು ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಕಳೆದ ಇತ್ತೀಚೆಗೆ ಒಂದು 8-10 ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಮತ್ತು ಮಾನವರ ನಡುವಿನ ಸಂಘರ್ಷ ಹೆಚ್ಚಾಗಿದೆ. ಈ ಕಾರಣದಿಂದಾಗಿ ಅನೇಕ ಕೃಷಿ ಕಾರ್ಮಿಕರು ಹಾಗೂ ಕಾಫಿ ತೋಟದ ಮಾಲೀಕರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸಮಸ್ಯೆ ಹಾಸನ ಜಿಲ್ಲೆಯಲ್ಲಿ ಉಲ್ಬಣಗೊಂಡಿದೆ, ಇದಕ್ಕೆ ಪರಿಹಾರ ಏನು, ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹಾಸನದ ಅರಣ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂತಹ ವಿಚಾರಗಳನ್ನು ತಮ್ಮೆಲ್ಲರೊಂದಿಗೂ ಹಂಚಿಕೊಳ್ಳಬೇಕು, ಹಾಗೂ ತಮಗೆ ಈ ವನ್ಯಜೀವಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ತಾವು ಏನು ಸೂಕ್ತವಾದಂತಹ ಸಲಹೆ ಹಾಗೂ ಸೂಚನೆಗಳನ್ನು ನೀಡ್ತೀರಾ ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ವಿ ಏಡುಕುಂಡಲು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ನಾವೀಗ ಈ ವನಮಹೋತ್ಸವದ ಸಂದರ್ಭದಲ್ಲಿ ಇದ್ದೇವೆ ಸರ್. ಅರಣ್ಯ ಅಧಿಕಾರಿಗಳಾದ ತಮಗೆ ವನಮಹೋತ್ಸವದ ಶುಭಾಶಯಗಳು ಸರ್.
2: ತಮ್ಮೆಲ್ಲರಿಗೂ ಮತ್ತು ಸಾರ್ವಜನಿಕರು ಎಲ್ಲರಿಗೂ ಶುಭಾಶಯಗಳು ವನಮಹೋತ್ಸವದ ಅಂಗವಾಗಿ.
0: ಸರ್, ಈಗ ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಅಂಥೇಳಿ ಇವತ್ತು ನಾವು ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕೇಳುಗರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ತಾರೆ, ಮಾತನಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾಕಾಗಿ ಹೆಚ್ಚಾಗಿದೆ ಈ ಒಂದು ಈ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ಅನ್ನುವಂಥದ್ದು ಸರ್?
2: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಹಾಸನ ಜಿಲ್ಲಾದಲ್ಲಿ ಮ್ಯಾಕ್ಸಿಮಮ್ಮು ನಮ್ಮ ಕಾಫಿ ತೋಟಗಳಲ್ಲಿ ಸಕಲೇಶ್ಪುರ, ಎಸಲೂರು ಮತ್ತು ಬಿಕ್ಕೋಡು, ಹೆತ್ತೂರು ಈ ಎಲ್ಲ ಜಾಗದಲ್ಲಿ ಸುಮಾರು 100 ಕಾಡಾನೆಗಳು ಅರಣ್ಯದಿಂದ ಬಂದು ಇಲ್ಲೇ ಕೆಲದ ಒಂದು 20-30 ವರ್ಷದಿಂದ ಇಲ್ಲೇ ಉಳ್ಕೊಂಡು ಸಾಕಷ್ಟು ತೊಂದರೆಗಳು ಜನರಿಗೂ ಕೊಡ್ತಾ ಇದ್ದು ನಾವೆಲ್ಲರೂ ನೋಡ್ತಾ
0: ಇದ್ದೀವಿ.
2: ಸುಮಾರು ಒಂದು 3-4 ಜನರು ಪ್ರತಿ ವರ್ಷನೂ ಡೆತ್ ಆಗುತ್ತಾ ಇದ್ದು ನಾವು ನೋಡ್ತಾ ಇದ್ವಿ. ಇದಲ್ಲದೇ ಸಾಕಷ್ಟು ಕಾಫಿ ತೋಟ ಮತ್ತು ಎಲ್ಲ ಭತ್ತ ಬೇರೆ ಬೇರೆ ಏನು ಜೋಳದು ಏನೇ ಇದ್ದವೋ ಇದೆಲ್ಲದೂ ಬೆಳೆಗಳೆಲ್ಲ ನಾಶ ಆಗೋದು ನಾವೆಲ್ಲ ನೋಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈ ಮಾನವ ಆನೆ ಸಂಘರ್ಷ ಪ್ರತಿ ವರ್ಷನೂ ಸ್ವಲ್ಪ ಹೆಚ್ಚಾಗಿ ನಾವು ಹೆಚ್ಚಾಗೋದು ನಾವು ನೋಡಬಹುದು. ಯಾಕಂದರೆ ಈ ಜಾಗದಲ್ಲಿ ಈ ಕಾಫಿ ತೋಟ ಏರಿಯಾಗಳಲ್ಲಿ ಮೋರ್ ಆರ್ ಲೆಸ್ ಮುಂಚೆ ಇದ್ದಕ್ಕಿಂತನೂ ಸಾಕಷ್ಟು ಚಟುವಟಿಕೆಗಳು ಜಾಸ್ತಿ ಆಗಿದೆ. ಸುಮಾರು ಲೈಕ್ ಸ್ವಲ್ಪ ಕಮರ್ಷಿಯಲೈಸೇಷನ್ ಆಫ್ ದಿ ಇದು ಕಾಫಿ ತೋಟ ಆಗಬಹುದು ಮತ್ತು ಪಾಪ್ಯುಲೇಷನು ಜಾಸ್ತಿ ಆಗಿದೆ. ಮುಂಚೆ ಈ ಭಾಗದಲ್ಲಿ ಅಷ್ಟು ಜನರು ಇರಲಿಲ್ಲ ಮತ್ತು ಸಾಕಷ್ಟು ರೆಸಾರ್ಟ್ಗಳು

0: ಬರೋದು, ಸಾಕಷ್ಟು ಏರಿಯಾನು ಕನ್ವರ್ಟ್ ಮಾಡೋದು ನಾವು ನೋಡ್ತಾ ಇದ್ದೇವೆ. ಆವಾಗ ಏನಾಯ್ತಂದ್ರೆ ನ್ಯಾಚುರಲ್ ಆಗಿ ಅನಾದಿ ಕಾಲದಿಂದ ನಡ್ಕೊಂತಾ ಹೋಗ್ತಾ ಇದ್ದ ದಾರಿಗಳಲ್ಲಿ ಕೆಲವು ಹೋಟೆಲ್ಗಳು ಬರೋದು, ಕೆಲವು ಮನೆ ಕಟ್ಕೊಂಡದು,
1: ಹೋಮ್ಸ್ಟೇಗಳು,
0: ಮತ್ತೆ ಇವೆಲ್ಲದನ್ನು ಕೆಲವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆಗಿದೆ. ಲೀನಿಯರ್ ಪ್ರಾಜೆಕ್ಟ್ಸ್ ಅಂತ ನಾವು ಹೇಳ್ತೀವಿ, ಲೈಕ್ ಕೆನಾಲ್ಸ್ ಬರೋದು, ಮತ್ತೆ ರಸ್ತೆನೂ ಅಗಲೀಕರಣ ಮಾಡೋದು. ಈ ಎಲ್ಲ ಕಾರ್ಯಕ್ರಮಗಳಿಂದ ಏನಾಯ್ತಂದ್ರೆ ಆನೆಗಳು ಅವರು ನಡ್ಕೊಂಡು ಜಾಗ ಫ್ರೀಯಾಗಿ ನಡ್ಕೊಂಡು ಹೋಗಲದನ್ನ ಬೇರೆ ದಾರಿಗಳಲ್ಲಿ ಬಂದು ಸಾರ್ವಜನಿಕರಿಗೆ ಮತ್ತೆ ಜನರು ಎಲ್ಲಿ ಹೆಚ್ಚಾಗಿರ್ತಾರೋ ಆ ಜಾಗದಲ್ಲಿ ಬರೋದು ಎಲ್ಲ ನಾವೆಲ್ಲ ನೋಡ್ತಾ ಇದೀವಿ.
1: ಹೌದು ಹೌದು.
0: ಸೊ ಆದ್ದರಿಂದ ಇದೆಲ್ಲದನ್ನ ತಮ್ಮೆಲ್ಲರಿಗೆ ಗೊತ್ತಿದಾಗೆ ಸಾಕಷ್ಟು ಫಾರೆಸ್ಟ್ ಏರಿಯಾಗಳನ್ನು ಅದು ಫಾರೆಸ್ಟ್ ಏರಿಯಾಸ್ ಮೇಲೂ ಪ್ರೆಷರ್ನು ಜಾಸ್ತಿ ಆಗಿದೆ, ಲೈಕ್ ಎನ್ಕ್ರೋಚ್ಮೆಂಟ್ಸ್ ಆಗೋದು, ಮತ್ತೆ
1: ಕಟ್ ಮಾಡ
0: ಫಾರೆಸ್ಟ್ ಏರಿಯಾ. ಮುಂಚೆ ಎಲ್ಲ ಸಾಕಷ್ಟು ಹ್ಯಾಬಿಟ್ಯಾಟ್ಸ್ ಗವರ್ಮೆಂಟ್ ಲ್ಯಾಂಡ್ಸ್ ಅಂತ ಇದ್ದಾವೆ, ಗೋಮಾಲಾಗಲು ಅವೆಲ್ಲದನ್ನು ಮುಂಚೆ ಅರಣ್ಯಗಳ ತರಾನೇ ಇರ್ತಾ ಇತ್ತು, ಅವೆಲ್ಲ ವನ್ಯಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿ ಇರ್ತಾ ಇತ್ತು. ಅವನು ಈಗ ಗ್ರಾಂಟಿಂಗ್ ಆಗಿ ಮತ್ತೆ ಬೇರೆ ಬೇರೆ ಒತ್ತುವರಿ ಆಗಿ ಅದನ್ನು ಜನರು ಮತ್ತೆ ಎಲ್ಲ ಇಡ್ಕೊಂಡಿದ್ದು ಪರಿಸ್ಥಿತಿ ಬಂದಿದ ತಕ್ಷಣ ಈ ವನ್ಯಜೀವಿಗಳ ಆವಾಸ ಸ್ಥಾನಗಳು ಏನು ಅವೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಆದ್ದರಿಂದ ಏನಾಯ್ತಂದ್ರೆ ಡೈರೆಕ್ಟ್ ಆಗಿ ಜನರ ಮೇಲೆ ಜನರ ಆವಾಸ ಸ್ಥಾನಕ್ಕೆ ಆನೆಗಳು ಬರುದು.
1: ಹೀಗಾಗಿ ಹೆಚ್ಚಾಗಿದೆ ಜನರ ಆವಾಸ ಸ್ಥಾನಕ್ಕೆ ಅವ್ರು ಮಾಡಿರ್ತಕ್ಕಂಥ ತೋಟಗಳಿಗೆ ಬರೋಂಥದ್ದು ಹೆಚ್ಚಾಗಿದೆ. ಬೆಳೆ ಹಾನಿ ಆಗ್ತಾ ಇದೆ, ಜೊತೆಗೆ ಜೀವಹಾನಿಯೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಇತ್ತೀಚೆಗೆ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಜನರಿಗೆ ಸೂಕ್ತ ಸಮಯದಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಇಂಥ ಪ್ರದೇಶಕ್ಕೆ ಹೋಗಬೇಡಿ ಅಂತ ಹೇಳುವಂಥದ್ದು. ಇವತ್ತು ಬೆಳಗ್ಗೆನೂ ಕೂಡ ಸಕಲೇಶ್ಪುರದಿಂದ ನಮಗೆ ಮೆಸೇಜ್ ಬಂತು ಸರ್, ಒಂದು ಭಾಗದಲ್ಲಿ ಸುಮಾರೊಂದು 15 ಆನೆಗಳಿದ್ದಾವೆ, ಹೋಗ್ಬೇಡಿ, ಅಲ್ಲಿಗೆ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ, ಮತ್ತೆ ಕೃಷಿ ಕಾರ್ಮಿಕರನ್ನ ಕಳಿಸ್ಬೇಡಿ ಅಂತ ಹೇಳಿ. ಹೀಗೆ ಇದನ್ನ ತಡೆಯುವ ಸಲುವಾಗಿ ಏನೆಲ್ಲ ಕ್ರಮಗಳನ್ನು ಅರಣ್ಯ ಇಲಾಖೆ ಕೈಗೊಂಡಿದೆ ಸರ್?
0: ತಮ್ಮೆಲ್ಲರಿಗೂ ಗೊತ್ತಿದಾಗೆ ಅವರೇ, ಹಾಸನ ಜಿಲ್ಲಾದಲ್ಲಿ ನನ್ನ ಗೊತ್ತಾಗಿ ಇಡೀ ಪ್ರಪಂಚದಲ್ಲಿನೇ ಮೊದಲನೇದಾಗಿ ಕಾನ್ಫ್ಲಿಕ್ಟ್ ಏರಿಯಾ ಅಂತ ಹೇಳ್ಬೋದು.
1: ಓ ಹೌದು,
0: ಆನೆ ಸಂಘರ್ಷದಿಂದ. ಯಾಕಂದ್ರೆ ಇಲ್ಲಿ ಈ ಒಂದು ಭೂಭಾಗದಲ್ಲಿ ಮಾತ್ರನೇ ಆನೆಗಳು ಜನರದು ಕಾಫಿ ತೋಟಗಳಲ್ಲಿ ಮತ್ತೆ ಬೇರೆ ಬೆಳೆಗಳಲ್ಲಿ 24 hours ಇರೋದು ನಾವು ನೋಡ್ಬೋದು. ಬಟ್ ಬೇರೆ ಬಂದಿಪುರ ಆಗಲಿ ಮತ್ತೆ ತಮಿಳ್ನಾಡು ಬೇರೆದು ಏನಾಯ್ತಂದ್ರೆ ನೈಟ್ ಟೈಮು ಆನೆಗಳು ಕ್ರಾಪ್ ರೈಡ್ಗೆ ಬಂದು ಡೇ ಟೈಮ್ ಹೋಗಿ ಮತ್ತೆ ಫಾರೆಸ್ಟ್ನು ಸೇರಿಕೊಂಡಿದ್ದ ಪರಿಸ್ಥಿತಿ ಇದೆ. ಬಟ್ ಇಲ್ಲೇನಾಯ್ತಂದ್ರೆ ಈ ಹಾಸನ ಹಾಸನ ಜಿಲ್ಲಾದಲ್ಲಿ ಸಕಲೇಶ್ಪುರ ಮತ್ತೆ ನಮ್ಮ ಬಿಕ್ಕೋಡು ಈ ಏರಿಯಾದಲ್ಲಿ ಯಸಲೂರಿನಲ್ಲಿ 24 hours ಇಲ್ಲೇ ಅವು ಕ್ರಾಪ್ ರೈಡ್ ಮಾಡ್ತವೆ. ಮತ್ತೆ ಇದ್ರೆ ಸ್ವಲ್ಪ ಸೇಫ್ ಆಗಿ ಇನ್ನೊಂದು ಕಾಫಿ ತೋಟದಲ್ಲಿ ಹೋಗು ಡೇ ಟೈಮ್ನಲ್ಲಿ ಎಲ್ಲ ಇರೋದು ಪರಿಸ್ಥಿತಿ ನಾವೆಲ್ಲ ನೋಡ್ತೀವಿ. ಸೊ ಆದ್ದರಿಂದ ಇದೆಲ್ಲದ ನಿಟ್ಟಿನಲ್ಲಿ ನಮಗೂ ಒಂದು ಸ್ಪೆಷಲ್ ಆದ ಪ್ರಾಬ್ಲಮ್ ಇದ್ದ ಕಾರಣ ನಮ್ಮ ಹಾಸನ ಫಾರೆಸ್ಟ್ ಡಿವಿಷನ್ ಹ್ಯಾವ್ ಡೆವಲಪ್ಡ್ ದ ಬೆಸ್ಟ್ ಎರ್ಲಿ ವಾರ್ನಿಂಗ್ ಸಿಸ್ಟಮ್ ಇಂದಿ ಇಂಡಿಯಾ ಅಂತಾನೆ ಹೇಳ್ಬೋದು. ಸಾಕಷ್ಟು ರಾಜ್ಯಗಳಿಂದ ವೆಸ್ಟ್ ಬೆಂಗಾಲ್, ಬಿಹಾರ್, ತಮಿಳ್ನಾಡು, ಕೇರಳ ಇವರೆಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ನಮ್ಮ ಹಾಸನದಲ್ಲಿ ಏನು ನಾವು ಎರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಹೇಳಿದ್ ಡೆವಲಪ್ ಮಾಡಿದೆವು. ಆನೆಯಲ್ಲಿ ಅಂತ ಒಂದು ವೆಬ್ಸೈಟ್ ನಾವು ಡೆವಲಪ್ ಮಾಡಿಕೊಂಡು ಕಂಟ್ರೋಲ್ ರೂಮ್ ಮಾಡಿಕೊಂಡು ಸುಮಾರು 150 to 160 RRT ಟೀಮ್ಸ್ ನಿ ಸ್ಪೆಷಲ್ ಆಗಿ ಎಲ್ಲೆಲ್ಲಿ ಆನೆಗಳಿದ್ದಾವೋ ಅದನ್ನೆಲ್ಲ 24/7 ಮಾನಿಟರ್ ಮಾಡಿ ಆ ಎಲ್ಲೆಲ್ಲಿ ಆ ಲೊಕೇಶನ್ಸ್ನಿ ಅಕ್ಕಪಕ್ಕ ಊರು ಜನರಿಗೆ ನಾವು ವಾರ್ನಿಂಗು ಕೊಡೋದು. ಅವ್ರಿಗೆ ಆನೆ ಇದ್ದ ಜಾಗಗಳ ಬಗ್ಗೆ ಅವ್ರಿಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಹೇಳಿ ಈ ಜೀವ ಉಳಿಸಲಿಕ್ಕೆ ನಾವೆಲ್ಲ 24/7 ಪ್ರಯತ್ನ ಪಡ್ತಾ ಇದೀವಿ. ಇದಕ್ಕೆ ಬೇಕಾಗದಷ್ಟು ತಂತ್ರಜ್ಞಾನವನ್ನು ನಾವೆಲ್ಲ
1: ಅಭಿವೃದ್ಧಿ ಮಾಡ್ಕೊಂಡಿದ್ದೀರಿ ಸರ್. ಅರ್ಲಿ ವಾರ್ನಿಂಗ್ ಹೇಗೆ ಕೊಡ್ತೀರಾ ಅವ್ರಿಗೆ?
0: ಅದೇ ತಮ್ಮೆಲ್ಲರಿಗೂ ಗೊತ್ತಿದಾಗೆ ನಮಗೂ 150 to 160 ಟ್ರ್ಯಾಕರ್ಸ್ ಇದ್ದಾರೆ. ಆ ಟ್ರ್ಯಾಕರ್ಸ್ ಈಗ ಪ್ರತಿ ಆನೆ ಜನರಲ್ ಆಗಿ ಗುಂಪು ಗುಂಪುಗಳೇ ಇರ್ತವೆ. ಸಲ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೀಟಮ್ಮ ಅಂತ ಓಲ್ಡ್ ಬೆಲ್ಟ್ ಈ ರೀತಿನಲ್ಲಿ ನಾವೆಲ್ಲ ಅದಕ್ಕೊಂದು ಐಡೆಂಟಿಫಿಕೇಶನ್ ಕೊಟ್ಕೊಂಡಿದೀವಿ. 3 ಆನೆಗಳಿದ್ದ ಒಂದು ಗುಂಪು, 5 ಆನೆಗಳಿದ್ದ ಗುಂಪು, 10-20 ಆನೆಗಳ ಗುಂಪು. ಸಪೋಸ್ ನಮ್ಮ ಎಂಟೈರ್ ಹಾಸನ

0: ಜಿಲ್ಲಾದಲ್ಲಿ ನಾವು 100 ಆನೆಗಳು ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಅದು ಒಂದು 15-20 ಗುಂಪುಗಳಾಗಿ ಎಲ್ಲ ಕಡೆ ಇದೆ. ಕಾಫಿ ತೋಟಗಳು ಮತ್ತೆ ಸಣ್ಣ ಸಣ್ಣ ಫಾರೆಸ್ಟ್ ಏರಿಯಾಗಳನ್ನೆಲ್ಲ ಎಲ್ಲ ಇದೆ. ಆ ಎಲ್ಲೆಲ್ಲಿ 3 ಆನೆಗಳು 4 ಆನೆಗಳು ಅಕ್ಕಪಕ್ಕ ಜಾಗ ಇದೆಯೋ ಆ 3 ಆನೆಗಳನ್ನು ಒಂದು 5 ಆನೆಗಳನ್ನು ಸಪರೇಟ್ ಆಗಿ ನಮ್ಗೆ ಒಂದು 20 ಟೀಮ್ಸ್ ಇದ್ದಾವೆ. 160 ಜನರನ್ನು ನಾವು ಒಂದು 20 ಟೀಮ್ಸ್ 30 ಟೀಮ್ಸ್ ಆಗಿ ಮಾಡಿ ಈಚಿ ಈ ಆನೆ ಇದು ಏನಿದೆಯೋ ಈ ಗುಂಪು ಆ ಗುಂಪನ್ನು 24/7 ಅದನ್ನ ಮಾನಿಟರ್ ಮಾಡಿಕೊಂಡು ಅದು ಎಲ್ಲಿ ಹೋಗುತ್ತದೋ ಆ ಚಲನವಲನಗಳನ್ನು ನಾವು ಕಂಟ್ರೋಲ್ ರೂಮ್ಗೆ ತಿಳಿಸ್ತಾ ಇರ್ತೀವಿ. ನಾವು ಕಂಟ್ರೋಲ್ ರೂಮ್ನಿಂದ ಇಮ್ಮಿಡಿಯೇಟ್ ಆಗಿ ಎಲ್ಲ ಸಾರ್ವಜನಿಕರಿಗೂ ನಾವು ಮೆಸೇಜ್ ರೂಪ ಅಲರ್ಟ್ ರೂಪನ ಅವರು ಫೋನ್ಗೆ ಹೋಗದಷ್ಟು ವ್ಯವಸ್ಥೆನು ನಾವು ಮಾಡಿಕೊಂಡಿದ್ದೀವಿ. ಸುಮಾರು ಈ ಕಂಟ್ರೋಲ್ ರೂಮ್ದಿಂದ ಹೋಗದೇ ಇದ್ದು ಬಲ್ಕ್ ಮೆಸೇಜ್ ಸಿಸ್ಟಮ್ ಅಂತ ನಾವು ಏನು ಹೇಳ್ತೀವೋ ಅದ್ರ ಜೊತೆಗೆ ನಾವು ಸಾರ್ವಜನಿಕರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಒಂದು 5-10 ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡಿದೆ. ಈಗ ನಾವೇನು ಕಂಟ್ರೋಲ್ ರೂಮ್ದಿಂದ ನಾವು ಬಲ್ಕ್ ಮೆಸೇಜ್ ಕಳಿಸ್ತಾ ಇದ್ವೋ ಇಮಿಡಿಯೇಟ್ ಆಗಿ ಆ ಮೆಸೇಜ್ಗಳು ಅವರದೇ ಆದ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಎಂಟೈರ್ ಪಾಪ್ಯುಲೇಷನ್ಗೆ
1: ಹೋಗುತ್ತೆ.
0: ಈ 3 ತಾಲೂಕಾ 4 ತಾಲೂಕಾನಲ್ಲಿ ಎಲ್ಲರಿಗೂ ತಲುಪ್ತದೆ 6-7-8 ಗಂಟೆಗೆ. ನಾವು ಈ ಆನೆಗಳನ್ನ ಸುಮಾರು ಮಾರ್ನಿಂಗ್ 7-8 ಗಂಟೆಗೆ ನಾವು ಟ್ರ್ಯಾಕ್ ಮಾಡಿ ಅವ್ರಿಗೆ ತಿಳಿಸ್ತೀವಿ. ಯಾಕಂದ್ರೆ ಅವರು ಬೆಳೆಗಾರರು ಮತ್ತೆ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗೋ ಟೈಮ್ನಲ್ಲಿ ಆ ದಾರಿನಲ್ಲಿ ಎಲ್ಲೋ ಒಂದು ಈ ಆನೆಗಳಿದ್ವು ಅಂದ್ರೆ ಹೋಗುದು ಬರುದು ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಹ್ಯೂಮನ್ ಡೆತ್ ಆಗೋದು ಪರಿಸ್ಥಿತಿ ಇದೆ. ಆದ್ದರಿಂದ ಅದು ನಾವು ಎಲ್ಲ ಮಾನಿಟರ್ ಮಾಡಿ ಅದು ಲೊಕೇಶನ್ ಜೊತೆಗೆ ಆ ಕಾಫಿ ಎಸ್ಟೇಟ್ ಜೊತೆಗೆ ಅವ್ರಿಗೂ ಮತ್ತೆ ಆ ಕಾಫಿ ಎಸ್ಟೇಟ್ ಮಾಲೀಕರಿಗೂ ಮತ್ತೆ ರೈಟರ್ಸ್ ಇರ್ತಾರೆ, ಆ ರೈಟರ್ಸ್ಗೆ ಮ್ಯಾನೇಜರ್ಸ್ಗೆ ಎಲ್ಲ ತಿಳಿಸಿ ಯಾರೂ ಅಲ್ಲಿಗೆ ಹೋಗಬಾರದು ಅನ್ನೋದು ಒಂದು ಮೆಸೇಜ್ ನಾವು ತಲುಪಿಸ್ತೀವಿ.
1: ಹೀಗೆ ಅವ್ರಿಗೆ ಮುಂಚಿತವಾಗಿ ಮಾಹಿತಿಯನ್ನ ಕೊಡ್ತಕ್ಕ.
0: ಹೌದು, ಇದು ಇದಲ್ಲದೇ ನಾವು ಎಲಿಫೆಂಟ್ಸ್ನ ಏನಾಯ್ತಂದ್ರೆ ನಾವು ಒಂದು 5 ಈ ಗುಂಪುಗಳಿಗೆ ನಾವು ರೇಡಿಯೋ ಕಾಲರ್ ಅಂತ ಅಳವಡಿಸ್ತೀವಿ. ಅದೇನಾಯ್ತಂದ್ರೆ ಕಂಟಿನ್ಯೂಸ್ ಆಗಿ ನಮ್ಗೆ ಸಿಗ್ನಲ್ ಕೊಡ್ತದೆ ಎಲ್ಲಿ ಆನೆಗಳು ಎಲ್ಲಿ ಆನೆಗಳು ಚಲನ ಆಗುತ್ತೆ, ನಮ್ಮ ಕಂಪ್ಯೂಟರ್ನಲ್ಲಿ ಅದು ಡಿಸ್ಪ್ಲೇ ಆಗ್ತಾ ಇರ್ತದೆ. ಸೊ ಈ ರೀತಿನಲ್ಲಿನೂ ನಾವು ರೇಡಿಯೋ ಕಾಲರ್ದಿಂದ ಈ ರೇಡಿಯೋ ಕಾಲರ್ಸು ಮತ್ತೆ ಫುಟ್ ಸೋಲ್ಜರ್ಸ್ ಅಂತ ನಾವೇನು ಟ್ರ್ಯಾಕರ್ಸ್ ಅಂತ ಹೇಳಿದ್ವಿ 160 ಜನ, ಇವ್ರಿಗೂ ಸಿಕ್ಕಿಲ್ಲ ಟೈಮ್ನಲ್ಲಿ ನಾವು ರೆಡ್ ಅಲರ್ಟ್ ಮಾಡ್ತೀವಿ. ರೆಡ್ ಅಲರ್ಟ್ ಮಾಡಿ ನಮಗೂ ಒಂದು ಡ್ರೋನ್ ಸ್ಕ್ವಾಡ್ ಅಂತ ಇದೆ, ಮೇಲೆ ಆಕಾಶದಿಂದ ಡ್ರೋನ್ಸ್ ಓಡಿಸಿ ಯಾವುದು ಯಾವುದು ಗುಂಪು ನಮಗೆ ಸಿಕ್ಕಿಲ್ಲದನು ಅದನ್ನ ಇಮಿಡಿಯೇಟ್ ಆಗಿ ಪತ್ತ ಹಚ್ಚಿ ಮತ್ತೆ ಅಕ್ಕಪಕ್ಕ ಜನರಿಗೂ ಸಾರ್ವಜನಿಕರಿಗೂ ನಾವು ಎರ್ಲಿ ವಾರ್ನಿಂಗ್ ಕೊಡುದು ಅನ್ನೋದು ಈಗ ನಾವು 3 ಲೆವೆಲ್ನಲ್ಲಿ ನಾವು
1: ಗುರುತನ್ನು
0: ಮಾಡ್ತಾ ಇದ್ವಿ.
1: ಅಂತಂದ್ರೆ ಬಹಳ ಚೆನ್ನಾಗಿ ನೀವು ಈ ಆನೆಗಳು ಎಲ್ಲಿದ್ದಾವೆ ಅನ್ನೋದನ್ನ ಪ್ರತಿ ದಿವಸನೂ ಕೂಡ ಗುರುತು ಮಾಡ್ತಾ ಇದ್ದೀರಾ, ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ಒಂದಷ್ಟು ಅನುಕೂಲ ನಮ್ಮ ಜನರಿಗೆ ಆಗ್ತಾ ಇದೆ ಅನ್ನುವಂಥದ್ದು. ಸರ್, ಇನ್ನೂ ಸಾಕಷ್ಟು ವಿಚಾರಗಳಿದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ನಾವು ಮಾತಾಡ್ತಾ ಹೋಗೋಣ. ನಮ್ಮ ಕೇಳುಗರು ಕರೆಯನ್ನ ಮಾಡ್ತಾ ಇದ್ದಾರೆ ಸರ್, ಬೆಳಗ್ಗೆ 9 ಗಂಟೆಯಿಂದ ಕೂಡ ಅವರು ಕಾಯ್ತಾ ಇದ್ದಾರೆ ನಿಮ್ ಜೊತೆ ಮಾತನಾಡಲಿಕ್ಕೆ ಕಾತುರರಾಗಿ. ಯಾರು ಎಲ್ಲಿಂದ ಕರೆಯನ್ನ ಮಾಡಿದ್ದಾರೆ, ಅವರ ಅಹವಾಲುಗಳು ಸಮಸ್ಯೆಗಳು ಏನಿದ್ದಾವೆ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋಣ. ಮೊದಲ ಕರೆಯನ್ನು ಯಾರು ಮಾಡಿದ್ರು ನೋಡೋಣ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ.
2: ಶಿವೇಗೌಡರು.
1: ಶಿವೇಗೌಡರು ಇಲ್ಲಿಂದ
2: ಚೌಡನಳ್ಳಿ. ಶಿವೇಗೌಡರು
1: ಅಂತ ಮಾತಾಡಿ. ಚೌಡನಳ್ಳಿ ಶಿವೇಗೌಡ್ರೆ ಸರ್ ಇದಾರೆ, ಮಾತಾಡಿ.
0: ಶಿವನಗೌಡರು ಅವರೇ, ನಮಸ್ಕಾರ ಅವರೇ, ಗುಡ್ ಮಾರ್ನಿಂಗ್.
2: ಮೊದಲನೇ ಕರೆ ನನಗೆ ಸಿಕ್ಕಿದೆ.
1: ಹೌದು ಹೌದು ಹೌದು, ಏನಿದೆ ಹೇಳಿ ನಿಮ್ದು ಸಮಸ್ಯೆ.
2: ಸರ್ ಏನ್ ಮಾಡೋದು, ನಿಮ್ ಪ್ರಯತ್ನ ಎಲ್ಲ ನನಗೆ ಗೊತ್ತಾಗ್ತಿದ್ದೆ, ನಾವು ನೋಡ್ತಾ ಇದೀವಿ. ರಾಸನ್ ಜಿಲ್ಲೆಯಿಂದ ಇಲ್ಲಿ ಯಾವ್ದೇ ಜಾಗ ಇಲ್ದಲ್ಲ ಇಲ್ಲಿ ಆನೆ ಇಟ್ಕೊಂಡಿದ್ರಲ್ಲ, ತೋಡಿ ಅಥವಾ ಯಾಕೆ ಮಾಡಿ ಓಡಿಸ್ಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ.
1: ಅಂದ್ರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬೇಕು ಅಂತ ಹೇಳಿ.
2: ಈಗ ಮುತ್ತೋಡಿ ಇದೆ, ಹಾಸನ ಜಿಲ್ಲೆ ಯಾವ್ದೇ ಫಾರೆಸ್ಟ್ ಇಲ್ಲ. ನೀವ್ ಇಲ್ಲಿ ಆನೆ ಇಟ್ಕೊಂಡು ನಮಗೆ ನೋಡಿ ದಿನನಿತ್ಯ ಆಚೆ ಹೋಗಂಗಿಲ್ಲ ಬರಂಗಿಲ್ಲ, ಅಷ್ಟು ದೊಡ್ಡ ಹಿಂಸೆ. ಇವತ್ತು ಒಂದ್ ದಿವಸ ಎರಡು ದಿವಸ 40 ವರ್ಷ ಆಯ್ತು ಸರ್ ಇದು, ಅಲ್ಲಿಂದ 6 ಇಲ್ಲಿವರೆಗೂ ಬಂದಿದೆ. ಸಣ್ಣ ಸಮಸ್ಯೆ ಏನಲ್ಲ ಇದು, ಸರ್ಕಾರ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಇದು ಮನ್ಸ್ ಮಾಡಿ ಇದನ್ನ ಯಾಕೆ ಫಾರೆಸ್ಟ್ ಒಡಿಬಾರ್ದು ಅಂತ ನನ್ನ ಅನಿಸಿಕೆ.
1: ಸರ್, ಸ್ಥಳಾಂತರ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಸರ್ ಆನೆಗಳ?
0: ಶಿವನಗೌಡರು ಅವರೇ, ತಮಗ್ ಗೊತ್ತಿದೆ, ನಾವೆಲ್ಲ ಸಾಕಷ್ಟು ಟೈಮು ಡಿಸ್ಕಷನ್ ಮಾಡಿದೀವಿ. ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಾವು ಶಾರ್ಟ್ ಟರ್ಮ್ನಲ್ಲಿ ಮುತ್ತೋಡಿ ಏರಿಯಾಕ್ಕೂ ಮತ್ತೆ ಭದ್ರಾಕ್ಕೂ ತಲುಪಿಸಲಿಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಬಟ್

0: ಸುಮಾರು 53 ರಿಂದ 55 ಕೋಟಿಯಷ್ಟು ಹಣದಿಂದ ರೈಲ್ ಬ್ಯಾರಿಕೇಡಿಂಗ್ ಮಾಡಿ ಆನೆಗಲ್ನು ಹಾಸನ ಜಿಲ್ಲಾದಿಂದ ಹಿಡ್ಕೊಂಡು ಹೋಗು ಅಲ್ಲಿ ಬಿಟ್ಟು ಅದನ್ನ ಯಾಕ ಚಲನವಲನಗಳನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನು ಸಾಫ್ಟ್ ಆಗಿ ಭದ್ರಾನಲ್ಲಿ ರಿಲೀಸ್ ಮಾಡೋದು ಅನ್ನೋದು ನಮ್ಮೆಲ್ಲರಿಗೂ ಇದ್ದ ಯೋಜನೆ. ಸೊ ಅದೆಲ್ಲದಕ್ಕೂ ಈಗ ಟೆಂಡರ್ ಆಗಿ ಕೆಲಸ ಈ ತಿಂಗಳು ಮತ್ತು ನೆಕ್ಸ್ಟ್ ತಿಂಗಳಿನಲ್ಲಿ ಆಗಲಿಕ್ಕಿದೆ. ಈ ವೀಕ್ನಲ್ಲಿ ಆಲ್ರೆಡಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಟೆಂಡರಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಟೆಂಡರಿಂಗ್ ನೋಟಿಫಿಕೇಷನ್ ಮಾಡಿದರೆ ಒಂದು ತಿಂಗಳು ಆಗ್ತದೆ. ಒಂದು ತಿಂಗಳಾಗಿದ ಮೇಲೆ ವರ್ಕ್ ಆರ್ಡರ್ ಕೊಟ್ಟಿನ ಮೇಲೆ ಅದು ಒಂದು ಕಾರ್ಯರೂಪಕ್ಕೂ ಬರಲಿದೆ. ಅದು ಆಗಿದ್ದು ಅಂದರೆ ನಾವು ಎಮರ್ಜೆನ್ಸಿನಲ್ಲಿ ತಾವೆಲ್ಲರೂ ಹೇಳ್ತಾ ಇದ್ದು ಮೊದಲನೇ ಹಂತದಲ್ಲಿ ಈ ಕೆಲವು ಆನೆಗಳು ಏನು ತೊಂದರೆ ಕೊಟ್ಟದ ಆನೆಗಳನ್ನೆಲ್ಲ ಮೊದಲ ಹಂತದಲ್ಲಿ ನಾವು ಎತ್ಕೊಂಡು ಅಲ್ಲಿ ನಾವು ಬಿಟ್ಟು ಎಲ್ಲ ಎಮರ್ಜೆನ್ಸಿನಲ್ಲಿ ಪ್ರಾಬ್ಲಮ್ಲೆಲ್ಲ ಸಾಲ್ವ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದೆಲ್ಲದ ಜೊತೆಗೇ ತಮ್ಮೆಲ್ಲರಿಗೂ ಗೊತ್ತಿದ್ದಕ್ಕೆ ಸಾಕಷ್ಟು ಕಾರ್ಯಾಚರಣೆಗಳು ನಾವು ಮಾಡ್ತಾ ಇದ್ದೀವಿ. ನಾವು ಟ್ರ್ಯಾಕಿಂಗ್ ಮಾಡೋದಾಗಲಿ ಮತ್ತು ಕಾಫಿ ಬೆಳೆಗಾರ ಜೊತೆಗೆ ನಾವು ಮಾಡಲ್ ಎಸ್ಟೇಟ್ ಅಂತ ಒಂದು ಯೋಜನಾ ತಂದಿದ್ದೀವಿ. ಕಾಫಿ ಬೆಳೆಗಾರರು ಮತ್ತು ಕೂಲಿ ಕಾರ್ಮಿಕರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿಕೊಂಡು ಅವ್ರಿಗೆ ಏನು ನಷ್ಟ ಆಗಿದೆಯೋ ಆ ನಷ್ಟದ ಎಲ್ಲದನ್ನು ನಾವು ರಿಕವರ್ ಮಾಡಬೇಕು ಅನ್ನೋದನ್ನು ಕಾಫಿ ತೋಟ ಬೆಳೆಗಾರರಿಗೂ ಎಲ್ಲ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಡಿಪಾರ್ಟ್ಮೆಂಟ್ ಯೋಜನೆಯಲ್ಲಿದೆ. ಅದೆಲ್ಲ ನಾವು ಈಗ ಜಾರಿಗೆ ತರ್ತಾ ಇದ್ದೀವಿ. ನಾವು ಮಾಡಲ್ ಎಸ್ಟೇಟ್ದು ಪ್ರೋಗ್ರಾಮು ಈ ತಿಂಗಳಿನಲ್ಲಿ ನಾವು ಶುರು ಮಾಡ್ತೀವಿ. ಸೊ ಆದ್ದರಿಂದ ಸಾಕಷ್ಟು ಪ್ರಾಬ್ಲಮ್ಸು ಸಾಲ್ವ್ ಆಗ್ತವೆ ಅನ್ನೋದು ನಮಗೂ ಕಾನ್ಫಿಡೆನ್ಸ್ ಇದೆ ಅವರೇ. ಶಿವನ್ ಅವರೇ,
1: ಶಿವೇಗೌಡರು, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತಾ ನಾವು ಮುಂದಿನ ಕರೆಗೆ ಹೋಗ್ತೇವೆ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ.
2: ನಮಸ್ತೆ ಸರ್.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
2: ಪಿ ಎಂ ರಾಜು ಅಂತ ನಗರದಿಂದ ಮಾತಾಡ್ತಿದ್ದೇನೆ.
1: ರಾಜು ಅವರೇ ಮಾತಾಡಿ.
2: ನಮಸ್ತೆ ಸರ್, ಅರಣ್ಯ ಅಧಿಕಾರಿಗಳಿಗೆ
0: ನಮಸ್ಕಾರ ಸರ್.
2: ನಾನೊಂದು ಜನರಲ್ ಕ್ವಶನ್ ಕೇಳ್ತಾ ಇದ್ದೇನೆ. ಈಗ ನಮ್ಮ ಅವರು ಈ ಬೇಲೂರು ಬಿಕ್ಕೋಡು ಆ ಕಡೆ ಎಲ್ಲ ಇರೋರು ನಮ್ಮ ಸಂಬಂಧಿಕರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಈ ಒಂದು ಕಾಡು ಹಂದಿ ಇನ್ನೊಂದು ನವಿಲುಗಳು ಜಾಸ್ತಿ ಆಗ್ಬಿಟ್ಟಿದಾವೆ. ಇದು ತುಂಬಾ ತೊಂದರೆ ಕೊಡ್ತಾ ಇದೆ. ಇದಕ್ಕೆ ಈ ಯುರೋಪಿಯನ್ ದೇಶದಲ್ಲಿ ಎಲ್ಲ ಒಂದು ಕಾನೂನು ಇದೆ ಅಂತೆ ಸರ್. ಏನಂದ್ರೆ ಈ ವನ್ಯ ಮೃಗಗಳು ಜಾಸ್ತಿ ಆದಾಗ ಬೇಟಾಡ್ಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಡುತ್ತೆ, ಆಮೇಲೆ ಅದು ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಂಗೆ ಮತ್ತೆ ಬ್ಯಾನ್ ಮಾಡುತ್ತೆ. ಪುನಃ 2-3 ವರ್ಷ ಆದ್ಮೇಲೆ ಮತ್ತೆ ಸಂಖ್ಯೆ ಜಾಸ್ತಿ ಆದಾಗ ಏನ್ ಪರ್ಮಿಷನ್ ಕೊಡುತ್ತೆ. ಈ ತರ ಒಂದು ಕಾನೂನು ನಮ್ಮ ದೇಶದಲ್ಲೂ ತಂದ್ರೆ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ ಆಗಲ್ವಾ?
0: ತಾವು ಹೇಳ್ತಾ ಇದ್ದು ಬಹಳ ಇಂಪಾರ್ಟೆಂಟ್ ಇಶ್ಯೂನೆ. ಅದಕ್ಕೂ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಈಗಾಗಲೇ ಸಾಕಷ್ಟು ಸುತ್ತೋಲುಗಳನ್ನು ಹೊರಡಿಸಿದೆ. ನಮ್ಮ ಹಂತದಲ್ಲಿನೇ ಒಂದೊಂದು ಸರ್ಕಿಲ್ ಹಂತದಲ್ಲಿನೇ ಅವು ಈ ಕಾಡು ಹಂದಿಗಳು ಹೆಚ್ಚಾಗೋ ಟೈಮ್ನಲ್ಲಿ ಅದು ವರ್ಮಿನಾಗಿ ಡಿಕ್ಲೇರ್ ಮಾಡಿ ನಾವು ಅದಕ್ಕೆ ಸಂಬಂಧಪಟ್ಟ ಯಾವ ರೀತಿನಲ್ಲಿ ಅದನ್ನು ಶೂಟ್ ಮಾಡ್ಬೋದು, ಯಾವ ರೀತಿನಲ್ಲಿ ಡಿಸ್ಪೋಸ್ ಮಾಡೋದು ಬಗ್ಗೆ ಎಲ್ಲ ಈಗಾಗಲೇ ರೂಪುರೇಖೆಗಳೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇದೆ. ಎಲ್ಲಿ ಯಾವುದೋ ಒಂದು ಭೂಭಾಗದಲ್ಲಿ ಸ್ಪೆಸಿಫಿಕ್ ಆಗಿ ಆ ಜಾಗದಲ್ಲಿ ನಮಗೂ ಈ ಕಾಡು ಹಂದಿಗಳಾಗಲಿ ಮತ್ತು ಬೇರೆ ಯಾವುದೋ ಆಗಲಿ ಆ್ಯನಿಮಲ್ಸ್ ಸಾರ್ವಜನಿಕರಿಗೆ ಮತ್ತು ಕ್ರಾಪ್ಸ್ಗೂ ನಷ್ಟ ಮಾಡೋ ಟೈಮ್ನಲ್ಲಿ ಅದು ವರ್ಮಿನಾಗಿ ಡಿಕ್ಲೇರ್ ಮಾಡಿ ಅದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿನೇ ಅವಕಾಶ ಇದೆ. ಚೀಫ್ ವೈಲ್ಡ್ ಲೈಫ್ ವಾರ್ಡಿನವರು ಪರ್ಮಿಷನ್ ಕೊಡ್ತಾರೆ, ಕೆಲವು ಟೈಮ್ನಲ್ಲಿ ಅವರು ಡೆಲಿಗೇಟ್ ಮಾಡಿ ನಮಗೂ ಇದು ಕೊಡ್ತಾರೆ. ಅದ ಪ್ರಕಾರ ನಾವು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಸಾರ್ವಜನಿಕರವ್ರ ಜೊತೆಗೆ ನಾವು ಎಸೆಸ್ ಮಾಡಿ ಎಲ್ಲೆಲ್ಲಿ ತೊಂದರೆಗಳಿದ್ದು ಅನ್ನೋದ್ರ ಬಗ್ಗೆ ನಾವು ಪರ್ಮಿಷನ್ಸು ಕೆಲವು ಆಲ್ರೆಡಿ ಕೊಟ್ಟಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿನೂ ಈ ರೀತಿನಲ್ಲಿ ಕೊಟ್ಟಾಗಿದೆ. ಕೆಲವು MMLs ಟೈಮ್ನಲ್ಲಿ ಮತ್ತು ಕೆಲವು ತುಮಕೂರದಲ್ಲಿ ಕೆಲವು ಆ್ಯನಿಮಲ್ಸ್ನು ನಾವು ಈ ರೀತಿನಲ್ಲಿ ಚೀಫ್ ವೈಲ್ಡ್ ಲೈಫ್ ವಾರ್ಡಿನವರು ಪರ್ಮಿಷನ್ ತಗೊಂಡು ವರ್ಮಿನ್ ಡಿಕ್ಲೇರ್ ಮಾಡಿ ಮ್ಯಾನೇಜ್ ಮಾಡೋದು ಪದ್ಧತಿ ಇದೆ. ಅದನ್ನು ನಾವು ಮುಂದುವರಿಸ್ತೀವಿ. ನಮಗೂ ಸಾರ್ವಜನಿಕರದಿಂದ ನಮಗೂ ಇದು ರಿಕ್ವೆಸ್ಟ್ ಬರಬೇಕು, ಬೇಡಿಕೆ ಬರಬೇಕು.
2: ನವಿಲುಗಳ ವಿಷಯದಲ್ಲೂ ಹಂಗೇನಾದ್ರೂ ಮಾಡಿದ್ರೆ ಒಳ್ಳೇದಿತ್ತು.
0: ನವಿಲುಗಳ ಇಶ್ಯೂನಲ್ಲಿನೂ ಅದೇ ಪದ್ಧತಿ ಇದೆ.
2: ಓಕೆ.

0: ಧನ್ಯವಾದ ರಾಜು ಅವರ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ. ನಮಸ್ಕಾರ, ಮಾತನಾಡಿ.
1: ಸರ್ ನಮಸ್ತೆ.
0: ನಮಸ್ತೆ, ನಿಮ್ ಹೆಸರು ಹೇಳಿ.
1: ನಾನು ಸಕೇಶ್ಪುರ ತಾಲೂಕು ದೋನಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ.
0: ಮಾತಾಡಿ ಯೋಗೇಶ್, ಏನ್ ಸಮಸ್ಯೆ ಇದೆ ಹೇಳಿ.
1: ಸರ್ ನಂದು ಒಂದು ಸಲಹೆ, ಒಂದು ಪ್ರಶ್ನೆ. ಏನಂದ್ರೆ ನಮ್ಮಲ್ಲಿ ಒಂದು ನಮ್ಗೆ ಏನೋ ಅದೃಷ್ಟನೇನೋ, ಕಾರ್ಡ್ ಅನ್ನೋದು ಒಂದು ಅಷ್ಟೇನೋ ಅವಳು ಇಲ್ಲಿವರೆಗೆ ಇಲ್ಲ. ನನ್ನ ಸರ್ವಿಸ್ ಅಲ್ಲಿ 2 ಸಲ ಮಾತ್ರ ನೋಡಿದೀನಿ, ಕಾಟಿ ಜಾಸ್ತಿ ಇದೆ, ಕಾಟಿ ಜಾಸ್ತಿ ಇದೆ. ಮತ್ತೆ ಕಾಡಾನೆ ತಡೆಗಟ್ಟೋದಕ್ಕೆ ಈಗ ದೊಡ್ಡ ದೊಡ್ಡ ಇಲ್ಲಿ ಪಶ್ಚಿಮಘಟ್ಟ ನಮ್ಮ ಇದರಿಂದ ಅಗ್ನಿ ಮತ್ತೆ ಈ ಕಡೆ ಕೆಲವೊಂದು ಏರಿಯಾ ದೊಡ್ಡ ದೊಡ್ಡ ಅರಣ್ಯಗಳಿದೆ. ಈಗ ಇವ್ರು ಏನ್ ನೀವು ಒಂದು 100 ಚಿಲ್ಲರೆ ಜನನ ಟೀಮ್ ಮಾಡಿ ಅವ್ರನ್ನ ವಾಚ್ ಮಾಡ್ತಿದ್ವಿ ಅಂತ ಹೇಳ್ತಿರಲ್ಲ, ಅವ್ರನ್ನೇ ಅಲ್ಲಿ ಕಾಡಿಂದ ಈಚೆಗೆ ಬರ್ದಿರೋ ತರ ಅಲ್ಲೇ ಕಾಡಲ್ಲಿ ಅದಕ್ಕೆ ಬೇಕಾಗಂತ ಆಹಾರಗಳು, ಬಿದಿರು ಇರ್ಬೋದು, ಅದಕ್ಕೆ ಏನೇನ್ ಬೇಕು ಅಂತದನ್ನ ಬೆಳೆಸಿ ಅಲ್ಲೇ ಅವು. ಈಗ ಏನಂದ್ರೆ ನಾವು ಈ ದನ ಮೇಯಿಸ್ತೀವಲ್ಲ ಆತರ, ಸಾರಿ ಅದೇನು ಈ ಪದ ಸರಿನಾ ತಪ್ಪ ಗೊತ್ತಿಲ್ಲ, ಆತರ ಈ ವಾಚ್ಗಳನ್ನ ವಾಚರ್ನ ಅಲ್ಲೇ ವೇಟ್ ಮಾಡೋದಿಕ್ಕೆ ಒಂದು ಮಾಡಿದ್ರೆ ಅವು ಸೇಫ್ಟಿಯಾಗಿ ಅಲ್ಲೇ ಇರ್ತವೆ, ಅವಕ್ಕೂ ತೊಂದರೆ ಆಗಲ್ಲ ನಮಗೂ ತೊಂದರೆ ಆಗಲ್ಲ. ಯಾಕಂದ್ರೆ ಆನೆ ನಾಡಿಗೆ ಬಂದಾಗ ಅವಕ್ಕೂ ತೊಂದರೆ ಇದೆ ನಮಗೂ ತೊಂದರೆ ಇದೆ, ಇದನ್ನು ತಪ್ಪಿಸ್ಬೋದಲ್ಲ. ನನ್ನ 2 ಪ್ರಶ್ನೆಗೆ ಉತ್ತರ ನಿರೀಕ್ಷಿಸ್ತೀನಿ.
0: ಅಲ್ಲೇ ಅವನ್ನ ಸಸ್ಟೈನ್ ಆಗಿರೋ ತರ ಮಾಡಬಹುದಾ ಅಂತ ಹೇಳಿ ಸರ್.
2: ಅದೇ ನಮ್ಮ ಡಿಪಾರ್ಟ್ಮೆಂಟ್ ತಮ್ಮೆಲ್ಲರಿಗೆ ಗೊತ್ತಿದ್ದಾಗೆ ಮಲ್ಟಿಪಲ್ ಸ್ಟ್ರಾಟಜಿ ಅಂತ ನಾವು ಮಾನವ ವನ್ಯಜೀವಿ ಪರ್ಟಿಕ್ಯುಲರ್ ಆಗಿ ಮಾನವ ಆನೆ ಸಂಘರ್ಷ ಜಾಸ್ತಿ ಇದ್ದ ಕಾರಣ ಮಾನವ ಆನೆ ಸಂಘರ್ಷ ಅಂತ ಹೇಳ್ತೀವಿ. ಇದರಲ್ಲಿ ಮಲ್ಟಿಪಲ್ ಸ್ಟ್ರಾಟಜಿ ಏನಾಯ್ತಂದ್ರೆ, ಫಸ್ಟ್ ನಾವು ಆನೆಗಳು ಕಾಡದಿಂದ ನಾಡಿಗೆ ಬರೋದಂತಲೇ ನಾವು ಬ್ಯಾರಿಕೇಡಿಂಗ್ ಮಾಡಿರ್ತೀವಿ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಹಾಸನ ಬೇರೆ ಬೇರೆ ಅರಕಲಗೂಡು ಮತ್ತು ಬೇರೆ ಕೊಡಗು ಭೂಭಾಗದಿಂದ ಹಾಸನಗೆ ಬರೆದಂತಾನೇ ಸಾಕಷ್ಟು ಹೇಮಾವತಿ ಇನ್ನೂರದಿಂದ 38 ಕಿಲೋಮೀಟರ್ ರೈಲ್ ಬ್ಯಾರಿಕೇಡಿಂಗ್ ನಾವು ಮಾಡಿದ್ವಿ ಸುಮಾರು 50 ಕೋಟಿ ಅನುದಾನದಲ್ಲಿ. ಮುಂಚೆ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಟಾಪಕ್ಕೂ ಪರ್ಟಿಕ್ಯುಲರ್ ಆಗಿ ಯಸಲೂರು ಮತ್ತು ಆಲೂರು ಭಾಗದಲ್ಲಿ ಸಿಕ್ಕಾಪಟ್ಟ ಆನೆಗಳು ಇರ್ತಾ ಇತ್ತು. ಯಸಲೂರಿಗಿಂತನೂ ಆಲೂರಿನಲ್ಲಿ ಜಾಸ್ತಿ ಇರ್ತಾ ಇತ್ತು. ಈಗ ನಾವು ರೈಲ್ ಬ್ಯಾರಿಕೇಡಿಂಗ್ ಎಲ್ಲ ಮಾಡಿದ ಮೇಲೆ ಒಂದು ತಾಲೂಕಾಕೂ ನಾವು ಆನೆಗಳು ಬರೋದಾರ ಮಾಡಿದ್ದೀವಿ. ಬಟ್ ಕೆಲವು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಪಶ್ಚಿಮಘಟ್ಟಗಳು ಸಾಕಷ್ಟು ಸೆನ್ಸಿಟಿವ್ ಆಗಿರ್ತವೆ, ಸಾಕಷ್ಟು ಅಂಡ್ಯುಲೇಷನ್ಸ್ ಇದು ಹಲ್ಲಗಲಿರ್ದು ಹಲ್ಲಗಲಿರೋದು ನೀರು ಹರಿದು ಈ ಎಲ್ಲ ಜಾಗಗಳಿಂದ ಏನಾಯ್ತಂದ್ರೆ ನಾವು ಸಾಕಷ್ಟು ಬ್ಯಾರಿಕೇಡಿಂಗ್ ಮಾಡಲಿಕ್ಕೆ ಆಗುದಿಲ್ಲ. ಈಗ ಈ ಆನೆಗಳು ಯಾವ ದಾರಿಗಳಿಂದ ಬರ್ತಾ ಇದ್ವು ಅನ್ನೋದು ಸಾಕಷ್ಟು ಸೆನ್ಸಿಟಿವ್ ಆಗಿರ್ತದೆ. ನೈಟ್ ಟೈಮು ದಾಟ್ಕೊಂಡು ಬರ್ತವೆ ಮತ್ತೆ ಸಾಕಷ್ಟು ಹಲ್ಲಗಳು ಇರ್ತವೆ, ಸಾಕಷ್ಟು ಸ್ಲೋಪಿ ಏರಿಯಾಗಳದೆಲ್ಲ ಬರ್ತವೆ. ಸೊ ಪಶ್ಚಿಮಘಟ್ಟಗಳು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ವಿಶಾಲವಾದ ಏರಿಯಾ, ಅದರಲ್ಲಿ ಕಿಲೋಮೀಟರ್ದಷ್ಟು ಜಾಗಗಳು, ನೂರಾರು ಹಳ್ಳಗಳು, ನೂರಾರು ಸ್ಟ್ರೀಮ್ಸು, ಇದೆಲ್ಲದಿಂದನೂ ಆನೆಗಳು ನಮಗೂ ಈ ಜನಾವಾಸ ಸ್ಥಾನಗಳಲ್ಲಿ ಬರೋದು. ಮತ್ತು ಈ ಈ ಈ ಆನೆಗಳು ಎಲ್ಲಿಂದ ಬರ್ತಾ ಇದ್ವು, ಇವತ್ತಿನಿಂದ ಬರ್ತಾ ಇಲ್ಲಲ್ಲ, ಇದು ಸಾಕಷ್ಟು ವರ್ಷಗಳಿಂದ ಬಂದದ್ದು ಅನ್ನೋದೇನೆಂದರೆ ಒಂದು ಆನೆಗೂ ಈ ಜಾಗಗಳಲ್ಲಿ ಬರಬೇಕು ಅನ್ನೋದು ಒಂದು ರೂಢಿನೂ ಇದೆ. ಸೊ ಆದ್ದರಿಂದ ನಾವು ಆನೆಗಳನ್ನು ತಡೆಗಟ್ಟಲಿಕ್ಕೆ ಈ ಬೌಂಡ್ರಿನಲ್ಲಿನೂ ತಮ್ಮ ಸಜೆಷನ್ಸ್ ಪ್ರಕಾರ ನಾವು ಸಾಕಷ್ಟು ಎಫರ್ಟ್ಸು ಮಾಡ್ತಾ ಇದ್ದೀವಿ. ಅಲ್ಲಿ ಎರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತದನ್ನು ಹಾಕ್ಲಿಕ್ಕೆ ಮತ್ತೆ ನಾವು ಹೊರಟಿದ್ದೀವಿ. ನಮ್ಮ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಕುಮಾರ್ ಪುಷ್ಕರ್ ಸಾಹೇಬ್ರವರು ಸಾಕಷ್ಟು ಇದು AI ಕ್ಯಾಮರಾಸ್ ಅಂತ ಎರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಆನೆಗಳು ಬಂತು ಅಂದರೆ ಅದನ್ನು ಐಡೆಂಟಿಫೈ ಮಾಡ್ತವೆ. ಐಡೆಂಟಿಫೈ ಮಾಡಿ ಅವರು ಸಾಕಷ್ಟು ಸೌಂಡ್ಗಳನ್ನು ಕೊಡ್ತವೆ. ಈ ಸೌಂಡ್ಗಳು ಕೊಟ್ಟ ಟೈಮ್ನಲ್ಲಿ ಆನೆಗಳು ಮತ್ತೆ ವಾಪಸ್ ಹೋಗ್ತವೆ. ಇದು ನಾವು ಈ ಕೊಡಗು ಮತ್ತು ಈ ಹಾಸನ ಬೌಂಡ್ರಿ ಮತ್ತು ಯಸಲೂರು ಬೌಂಡ್ರಿನಲ್ಲೂ ನಾವು ಈಗಾಗಲೇ ಅಳವಡಿಸಿದ್ದೀವಿ ಮತ್ತು ಅದೆಲ್ಲರನ್ನೂ ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಆಲ್ರೆಡಿ ಇಲ್ಲಿ ಬಂದುಬಿಟ್ಟು ಇಲ್ಲೇ ಉಳ್ಕೊಂಡಿದ್ದು ಆನಿಮಲ್ಸ್ನೇ ಈ ಹ್ಯೂಮನ್ ಡೆತ್ತು ಮಾನವ ಪ್ರಾಣ ಹಾನಿ ಆಗಬಾರ ಥರ ನೋಡಿಕೊಂಡಿದ್ದು ಬಾಧ್ಯತೆ ನಂಬುದೇನೆ.
0: ಹೌದು.
2: ಸೊ ಅದರಿಂದ ಆ ನಿಟ್ಟಿನಲ್ಲಿ ನಾವು ಈ ಎರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಡೆವಲಪ್ ಮಾಡಿದ್ವಿ. ಬಟ್ ಬೌಂಡ್ರಿನಲ್ಲಿ ಬೇಕಾಗಿದ್ದಷ್ಟು ಕೆಲಸಗಳು ಅದನ್ನು ನಾವು ಎಷ್ಟು

0: ಪ್ರಾಕ್ಟಿಕಲ್ ಆಗ್ತವೋ ಅದೆಲ್ಲದನ್ನು ನಾವು ಈಗಾಗಲೇ ಮಾಡಿದೀವಿ, ಮುಂಚೆನೂ ಮಾಡಿದ್ದೀವಿ.
1: ಯೋಗೇಶ್ ಅವ್ರದ್ದು ಮತ್ತೊಂದು ಪ್ರಶ್ನೆ, ಈ ಕಾಟಿಗಳ ಹಾವಳಿ ಜಾಸ್ತಿ ಇದೆ ಅಂತೇಳಿ, ಅದನ್ನು ತಡೆಗಟ್ಟಲಿಕ್ಕೆ ಏನಾದರೂ ಕಾರ್ಯಕ್ರಮಗಳಿದ್ದಾವೆ?
0: ಹೌದವ್ರೆ, ಈಗಾಗಲೇ ನಮ್ಮ ಸಕಲೇಶ್ಪುರ ಮತ್ತು ಬೇಲೂರು ಭಾಗದಲ್ಲಿ ಸಾಕಷ್ಟು ಕಾಟಿಗಳು, ಇಂಡಿಯನ್
1: ಬೈಸನ್ಸ್
0: ಸಾಕಷ್ಟು ಪ್ರಾಬ್ಲಮ್ಸ್ ಮಾಡೋದು. ಈ ವರ್ಷದಲ್ಲಿನೇ 2-3 ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡೋದು, ಮತ್ತು ಲಾಸ್ಟ್ ಇಯರ್ ಒಂದು ಹ್ಯೂಮನ್ ಡೆತ್ನು ಆಗೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಇತ್ತೀಚಿನ ಕಾಲದಲ್ಲಿ ಏನಾಯ್ತಂದ್ರೆ, ಈ ಭೂಭಾಗದಲ್ಲಿ ಸ್ವಲ್ಪ ಇವುದು ಪಾಪ್ಯುಲೇಷನು ಜಾಸ್ತಿ ಆಗಿದೆ. ಸೊ ನಾವು ಆನೆಗಳಿಗೆ ಯಾವ ರೀತಿಯಲ್ಲಿ ಈ ಮಾನಿಟರಿಂಗ್ ಸಿಸ್ಟಮ್ ಇದೆಯೋ ಅದನ್ನೇ ನಾವು ಈ ಕಾಟಗಳಕ್ಕೂ ನಾವು ಮಾನಿಟರ್ ಮಾಡಬೇಕು ಅಂತಲೂ ನಮ್ಮ ಆಫೀಸರ್ಸ್ಗೂ ನಾನು ಹೇಳಿದ್ದೀನಿ. ಎಷ್ಟು ಕಾಟಗಳು ಯಾವ್ದಾವ ಜಾಗದಲ್ಲಿ ಇದೆಯೋ ಅದನ್ನು ಸಪರೇಟ್ ಆಗಿ ಮಾನಿಟರ್ ಮಾಡಿ ವಾರ್ನಿಂಗ್ ಕೊಡಬೇಕು ಅನ್ನೋದನ್ನೇ ನಾವು ನಮ್ಮ ಟೀಮ್ಗೂ ಎಲ್ಲ ಹೇಳಲಾಗಿದೆ. ಅವರು
1: ಯೋಗೇಶ್ ಅವರೇ
2: ನಮಸ್ತೆ.
1: ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಮುಂದಿನ ಕರೆಗೆ ಹೋಗ್ತೀವಿ ನಾವು. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ತೆ.
3: ನಮಸ್ತೆ ಸರ್.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
3: ರಾಜು ಸರ್, ಹಳೇಬೀಡಿಯಿಂದ.
1: ಮಾತಾಡಿ ರಾಜು.
3: ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ಈ ಆನೆಗಳನ್ನ ಎಲ್ಲೋ ತಗೊಂಡೋಗಿ ಬಿಟ್ಟು ಬಂದಿರ್ತಾರೆ ಅವರು, ಅದೇಗೆ ಮತ್ತೆ ವಾಪಸ್ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಯಾಕಂದ್ರೆ ಈ ಎಚ್ಡಿಕೋಟೆಗೆ ಬಿಟ್ಟು ಬಂದ್ರು, ಅಲ್ಲಿ ತಣಿಗೆ ಬೈಲ್ ಫಾರೆಸ್ಟ್ ಬಿಟ್ಟು ಬಂದ್ರು ಅಂತ ಕೇಳಿದ್ರು, ಮತ್ತೆ ವಾಪಸ್ ಬೇಲೂರಿಗೆ ಬಂದ್ಬಿಡುತ್ತೆ ಸರ್. ಅದು
1: ಹೌದು ಹೌದು ಹೌದು. ಅಷ್ಟು ದೂರ ಹೇಗೆ ಬರುತ್ತೆ ಅಂತ ನಿಮ್ಮ ಪ್ರಶ್ನೆ.
3: ಅದೇ ಗೊತ್ತಾಗ್ತಾ ಇಲ್ಲ ಸರ್, ಮತ್ತೆ ಅದು ಹೇಗೆ ಬರುತ್ತೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ, ಮತ್ತೆ ಜನಗಳಿಗೆ ತೊಂದರೆನೇ ಅದು ಬಿಟ್ಟು ಬಂದ್ರು.
1: ಹೌದು ಹೌದು ಸರ್, ವಾಪಸ್ ಬರ ಅಂತ ಪ್ರವೃತ್ತಿ ಇದೆಯಾ ಆನೆಗಳಲ್ಲಿ?
0: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಆನೆ ನಿಜವಾಗಲೂ ಬಹಳ ದೊಡ್ಡ ಬುದ್ಧಿವಂತಾದ ಪ್ರಾಣಿ.
1: ಓಹೋ,
0: ಅವಕ್ಕಿದ್ದ ಇವು ಸಾಕಷ್ಟು ಮೆಮರಿ ಮತ್ತೆ ಸಾಕಷ್ಟು ಇದು ಕಮ್ಯುನಿಕೇಷನ್ ಈ ಕಮ್ಯುನಿಕೇಷನ್ ಸಿಸ್ಟಮು 5 kilometers 10 kilometers ಮತ್ತೆ ಬೇರೆ ಬೇರೆದಷ್ಟು ಜಾಗದಲ್ಲೂ ಒಂದು ಆನೆ ಇನ್ನೊಂದು ಆನೆಗೆ ಇನ್ನೊಂದು ಗುಂಪುಕೂ ಕಮ್ಯುನಿಕೇಷನ್ ಮಾಡಿಕೊಂಡದಷ್ಟು ಶಕ್ತಿ ಆನೆಗಳಿಗಿದೆ. ಇದಲ್ಲದೇ ಆನೆಗಳಿಗೂ ಎಂಟೈರ್ ಲ್ಯಾಂಡ್ಸ್ಕೇಪ್, ಒಂದು ಆನೆ ತನ್ನ ಜೀವಿತ ಅವಧಿಯಲ್ಲಿ ಸಾಕಷ್ಟು ವರ್ಷ ಪ್ರತಿ ವರ್ಷ ಈ ಕಾಲೋಚಿತ ವಲಸೆಗಳಿಗೂ ಹೋಗ್ತವೆ. ಅದರಲ್ಲಿ ಅದು ಎಲ್ಲೆಲ್ಲಿ ಫಾರೆಸ್ಟ್ನಲ್ಲಿ ಎಲ್ಲೆಲ್ಲಿ ಕೆರೆಗಳಿದೆ, ಎಲ್ಲೆಲ್ಲಿ ಮೇವುಗಳಿದೆ, ಒಂದು ಫಾರೆಸ್ಟ್ದಿಂದ ಇನ್ನೊಂದು ಫಾರೆಸ್ಟ್ಗೆ ಎಷ್ಟು ದೂರ, ಇವೆಲ್ಲದೂ ಇನ್ಫಾರ್ಮೇಶನು ಅದು ಬ್ರೈನ್ನಲ್ಲಿ ಎಲ್ಲ ಫೀಡ್ ಆಗಿ ಇರ್ತದೆ. ಸೊ ಅದರಿಂದ ನಾವು ಎಲ್ಲಿಂದ ಎಲ್ಲಿಗೂ ನಾವು ಅದು ಆನೆಗಳನ್ನು ಕಲಿಸಿದ್ದನು, ಆ ಎಲ್ಲ ಆನೆಗಳು ಅದಕ್ಕೂ ಆಲ್ರೆಡಿ ಅದಕ್ಕೊಂದು ಕಾರಿಡಾರ್ ಆಗಿ ಇರ್ತದೆ. ಆ ಕಾರಿಡಾರ್ನಲ್ಲಿ ಅವು ಕಮ್ಯುನಿಕೇಷನ್ ಮಾಡಿಕೊಂಡೇ ಇರ್ತವೆ. ಅದೆಲ್ಲದಕ್ಕೂ ಮೆಮೊರಿ ಇದ್ದೇ ಇರ್ತದೆ. ಅದು ಇನ್ನೊಂದು ಏನಾಯ್ತಂದ್ರೆ, ನಾವು ಆನೆಗಳನ್ನ ಒಂದ್ಸಾರಿ ಕ್ಯಾಪ್ಚರ್ ಮಾಡೋ ಟೈಮ್ನಲ್ಲಿ ನಾವು ರೇಡಿಯೋ ಕಾಲರ್ ಅಂತ ಅಳವಡಿಸ್ತೀವಿ. ಆ ರೇಡಿಯೋ ಕಾಲರ್ ಅಳವಡಿಸೋ ಟೈಮ್ನಲ್ಲಿ ಏನಾಯ್ತಂದ್ರೆ, ನಾವು ಎಲ್ಲ ಎಲ್ಲೆಲ್ಲಿ ಕ್ಯಾಪ್ಚರ್ ಎಲಿಫೆಂಟ್ಸ್ ನಾವು ಬೇರೆ ಕಡೆ ಟ್ರಾನ್ಸ್ಲೊಕೇಶನ್ ಮಾಡಿದ್ವು, ಅದೆಲ್ಲದೂ ಚಲನವಲ್ಲಗಳನ್ನ ನಮಗೆ ಕಂಪ್ಯೂಟರ್ನಲ್ಲಿ ಫೀಡ್ ಆಗಿ ಆಗ್ತವೆ. ಕೆಲವು ಟೈಮ್ನಲ್ಲಿ ಸಾರ್ವಜನಿಕರ ವಸತಿಗೆ ಬರೋ ಟೈಮ್ನಲ್ಲಿ ಮಾತ್ರ ನಾವು ಅದು ಹೋಗಿ ಮತ್ತೆ ವಾಪಸ್ ಕಲಿಸಲಿಕ್ಕೆ ಟ್ರೈ ಮಾಡ್ತೀವಿ ಬಿಟ್ಟು, ಅದು ಫಾರೆಸ್ಟ್ನಲ್ಲಿ ಓಡಾಡೋ ಟೈಮ್ನಲ್ಲಿ ನಾವು ಜನರಲ್ ಆಗಿ ಅದನ್ನು ಮಾನಿಟರ್ ಮಾಡೇ ಮಾಡ್ತೀವಿ. ಸೈಬರ್ ಹೇಳ್ತಾ ಇದ್ದ ಪ್ರಕಾರ ಆನೆಗಳು ಒಂದು ಕಡೆ ಬಿಟ್ಟಿದ್ದು ಇನ್ನೊಂದು ಕಡೆ ವಾಪಸ್ಸು ಬರೋದನ್ನು ಸಾಕಷ್ಟು ಕಡೆ ನಾವು ನೋಡಿದ್ವಿ. 100% ಅವಕ್ಕೂ ಆ ಕಮ್ಯುನಿಕೇಷನ್ ಇರುತ್ತೆ. ಕೆಲವು ಟೈಮ್ನಲ್ಲಿ ಏನಾಯ್ತಂದ್ರೆ ಅಲ್ಲಿ ಅದು ಆ ಲೋಕಲ್ ಫಾರೆಸ್ಟ್ಗೆ ಹೊಂದಿಕೊಂಡಿದ್ದು ಅಂದರೆ ಸರಿ ಇಲ್ಲೇ ಚೆನ್ನಾಗಿದೆ ಅಂತ ಅದು ಅಲ್ಲೇ ಸೆಟ್ಲ್ ಆಗಿದ್ದಂದ್ರೆ ನಮಗೂ ಒಳ್ಳೇದಾಗ್ತದೆ. ಡಿಪಾರ್ಟ್ಮೆಂಟ್ ಏನಾಯ್ತಂದ್ರೆ ಟೈಮ್ ಟು ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತದೆ. ನಾವು ಒಂದು ಆನೆನೂ ಒಂದು ಕಡೆ ಬಿಟ್ಟು ಟೈಮ್ನಲ್ಲಿ ಕಂಟಿನ್ಯೂಸ್ ಆಗಿ ಇಲ್ಲಿ ಡಿವಿಜನ್ ಅವರು ಮತ್ತೆ ಅಲ್ಲಿ ಡಿವಿಜನ್ ಅವರು ಎಲ್ಲ ಅದನ್ನು ಮಾನಿಟರ್ ಮಾಡ್ತಾರೆ ಕಂಪ್ಯೂಟರ್ನಲ್ಲಿ. ಇವತ್ತು ಇಲ್ಲಿದ್ದು ಅಂದ್ರೆ ಇನ್ನೊಂದು 1 meter ಆಕ್ಯುರಸಿನಲ್ಲಿನೂ ನಾವು ಮಾನಿಟರ್ ಮಾಡ್ತೀವಿ, ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ
1: ಕಾಣುತ್ತೆ.
0: ಸೊ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ತಾರ ನಾವು ಮಾಡ್ತೀವಿ. ಒಂದ್ಸಾರಿ ಆನಿಮಲ್ ಕ್ಯಾಪ್ಚರ್ ಮಾಡಿದ್ವಿ ಅಂದ್ರೆ ಅದು ನಮಗೆ ಕಂಟ್ರೋಲ್ ಬಂದಿದೆ ಅನ್ನೋದು ನಾವು ಅಶ್ಯೂರ್ ಮಾಡಬಹುದು ಸಾರ್ವಜನಿಕರಿಗೆ. ಹೌದು,
1: ಇಷ್ಟೊಂದು ಬುದ್ಧಿಶಕ್ತಿ

0: ರಾಜು ಅವರು, ಹಂಗಾಗಿ ವಾಪಸ್ ಬರ್ತವೆ. ಮತ್ತೇನಾದ್ರು ಪ್ರಶ್ನೆ ಇತ್ತಾ?
1: ಇಲ್ಲ ಸರ್, ಅದನ್ನೇ ಕೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ.
0: ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ.
2: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
2: ಸರ್, ನನ್ನ ಹೆಸರು ರಂಜಿತ್ ಅಂತ, ಹಾನ್ಬಾಳು ಸಕಲೇಶ್ಪುರದಿಂದ.
0: ಮಾತಾಡಿ ರಂಜಿತ್.
2: ಸರ್ ನಮಸ್ತೆ. ಸರ್
3: ನಮಸ್ಕಾರ
0: ರಂಜಿತ್.
3: ರಂಜಿತ್ ಅವರೇ,
2: ನಮ್ದು ಒಂದು ವಿಚಾರ ಏನಂದ್ರೆ, ಈಗ ನೀವೀಗ ಸರ್ ಈಗ ಏನು ಆನೆ ಇದು ETF ಕಾರ್ಯಪಡೆ ಮಾಡಿದಿರಿ.
3: ಹೌದು,
2: ಅದು ತುಂಬಾ ಒಳ್ಳೆ ವಿಚಾರ ಸರ್. ಮತ್ತೆ ಹೇಮಂತ್ ಸರ್ ಅವರು ತುಂಬಾ ಅಂದ್ರೆ ತುಂಬಾ ಕೋಆಪರೇಟ್ ಮಾಡ್ತಾ ಇದಾರೆ ನಮ್ಗೆ ಗೊತ್ತಿರೋಗೆ.
3: ಹೌದೌದು,
2: ಬೆಳಗ್ಗೆ ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ಟೈಮಿಂಗ್ ಅನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಅದು ನಮ್ಗೆ ಭಾರಿ ಖುಷಿ ಆಗಿದೆ. ಮತ್ತೆ ಇನ್ನೊಂದು ಇದ್ರಲ್ಲಿ ವಿಚಾರ ಏನು ಅಂದ್ರೆ ಸರ್, ಈ ಜನಪ್ರತಿನಿಧಿಗಳು ಅಂತ ನಾವು ಏನು ಆಯ್ಕೆ ಮಾಡಿ ಕಲ್ತಿರ್ತೀವಿ, ಅವ್ರದ್ದು ಜವಾಬ್ದಾರಿ ತುಂಬಾ ಇರುತ್ತೆ ಸರ್. ಸುಮ್ನೆ ಈಗ ಹೋಗ್ಬಿಟ್ಟು ವಿಧಾನ ಸಭೆಲೋ ಇಲ್ಲಾಂದ್ರೆ ಸಂಸತ್ನಲ್ಲೋ ಹೋಗ್ಬಿಟ್ಟು ಮಾತಾಡಿ ಧ್ವನಿ ಎತ್ತು ಬಂದ್ರೆ ಆಗಲ್ಲ ಸರ್. ಅವರು ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು, ಕಾಳಜಿ ಜಾಸ್ತಿ ತಗೋಬೇಕು ಇದ್ರ ಬಗ್ಗೆ. ಮತ್ತೆ ಎಲ್ಲಾನು ನೀವೇ ಮಾಡ್ಬೇಕು, ಅಧಿಕಾರಿಗಳೇ ಮಾಡ್ಬೇಕು ಅಂದ್ರೂ ಆಗಲ್ಲ ಸರ್. ಸರ್ಕಾರನು ಆದ್ರೆ ಸುಮ್ನೆ ಏನು ತೋರಿಕೆಗೆ ಹೇಳಬಾರದು ವಿಚಾರಗಳನ್ನ, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ನಂದು ಒಂದು ವಿಚಾರ. ಆಮೇಲೆ ಬ್ಯಾರಿಕೇಡ್ ವಿಚಾರ ಹೇಳಿದ್ರಿ ಸರ್, ಈಗ ಬ್ಯಾರಿಕೇಡ್ ಏನೋ ಹಾಕಿದಿರಿ, ನಮ್ದು ಇಲ್ಲಿ ಆನೆಗಳು ಏನು ಒಳಗಡೆ ಇದಾವೆ, ಅವನ್ನ ಹೊರಗಡೆ ಕಳಿಸಿ ಬ್ಯಾರಿಕೇಡ್ ಹಾಕಿದ್ರೆ ತುಂಬಾ ನಮ್ಗೆ ಉಪಯೋಗ ಆಗ್ತಿತ್ತು. ಅವು ನೀವು ಬ್ಯಾರಿಕೇಡ್ ಹಾಕ್ಬಿಟ್ಟು ಅವು ಆಚೆ ಹೋಗ್ತಾ ಇಲ್ಲ, ಎಲ್ಲ ಒಳಗಡೆನೆ ಜಾಮ್ ಆಗಿದೆ ಅಂತ ನಮ್ದೊಂದು ಹಂತಿಕೆ. ಮತ್ತೆ ಈಗ ಹಾಲೂರು ಭಾಗದಲ್ಲಿ ಕಡಿಮೆ ಆಗಿದೆ, ಮೇಜರ್ ಆಗಿ ನಮ್ಮ ಸಕಲೇಶ್ಪುರ ಮೂಡಿಗೆರೆ ಬೇಲೂರು ಭಾಗದಲ್ಲಿ ಎಲ್ಲ ಆನೆಗಳೆಲ್ಲ ಬಂದಿದಾವೆ. ಯಾಕೆಂದ್ರೆ ಆ ಕಡೆ ಎಲ್ಲ ಸೋಲಾರ್ ಫೆನ್ಸಿಂಗ್ ಮತ್ತೆ ಒಂಚೂರೆಲ್ಲ ಚೆನ್ನಾಗಿ ಇದ್ ಮಾಡ್ಕೊಂಡಿದಾರೆ, ಹಾಗಾಗಿ ಎಲ್ಲ ಈ ಕಡೆ ಬಂದ್ಬಿಟ್ಟು ಜಾಮ್ ಆಗಿದೆ ಸರ್. ಮೇನ್ ಬೇಕಾಗಿರೋದು ನಮ್ಗೆ ಶಾಶ್ವತ ಪರಿಹಾರ, ಇದನ್ನ ಕಂಡ್ಕೊಳ್ಳಕ್ಕೆ ಬಾರಿ ನಾವು ಪ್ರಯತ್ನ ಪಡ್ತಾ ಇದೀವಿ, ಬಟ್ ಎಲ್ಲೂ ಫಲ ಸಿಗ್ತಲ್ಲ ಸರ್. ನಾವು ನಮ್ದು ಒಂದು ನಮ್ಮನೇಲಿ ಒಂದು ಇನ್ಸಿಡೆಂಟ್ ಆಯ್ತು, ನಮ್ಮ ಅತ್ತೆಯವರು ತೀರೋದ್ರು, ಅದ್ರ ಬಗ್ಗೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡುದು, DC ಆಫೀಸ್ ಎದುರುಗಡೆ ಹೋದ್ವಿ. ಆಮೇಲೆ ಅದೇನು ಆನೆಯಿಂದ ಏನಾದ್ರು ಮೃತಪಟ್ಟವ್ರಿಗೆ ಒಂದ್ ಏನಾದ್ರು ಒಂದು, ಈಗ 15 ಲಕ್ಷ 20 ಲಕ್ಷ ಅಂತ ಕೊಡ್ತಾ ಇದಾರೆ, ಅವಾಗೆಲ್ಲ 60,000 70,000 ಕೊಡ್ತಾ ಇದ್ರು. ಬಟ್ ಅವ್ರದ್ದು ಮನೆಯದು ಒಂದು ಕೊಂಡಿನೇ ಕಳಚಿ ಹೋದಂಗೆ ಸರ್. ದುಡ್ಡಲ್ಲಿ ಮನುಷ್ಯನಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಬಟ್ ಅವ್ರ ನಾವು ಹೋಗಿ ಸರ್ಕಾರಕ್ಕೆ ಬೊಮ್ಮಾಯಿ ಸರ್ ಅವರು CM ಆಗಿದ್ರು, ಅಲ್ಲಿವರೆಗೂ ಮನವಿ ಸಲ್ಲಿಸ್ತೀವಿ ನಮ್ಮ ಮಾಜಿ ಶಾಸಕರಾದಂತ ವಿಶ್ವನಾಥ್ ಸರ್ ಜೊತೆ ಹೋಗ್ಬಿಟ್ಟು, ಬಟ್ ಏನು ಫಲ ಬರ್ಲಿಲ್ಲ. ಯಾಕೆಂದ್ರೆ ಏನ್ ವಿಚಾರ ಅಂದ್ರೆ, ಆನೆಯಿಂದ ಯಾರಾದ್ರೂ ಮೃತಪಟ್ಟವರಿಗೆ ಒಂದು ಸರ್ಕಾರದ ಕಡೆಯಿಂದ ಏನಾದ್ರೂ ಸೌಜನ್ಯಕ್ಕಾಗಿ ಒಂದು ಚಿಕ್ಕ ಪುಟ್ಟದ ಏನಾದ್ರೂ, ಅವ್ರ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ನೋರಿಗಾದ್ರೂ ಒಂದು ಸಿಗ್ಲಿ ಅಂದ್ರೆ, ಅದು ಆಗ್ಲಿಲ್ಲ ಸರ್. ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ, ಇಲ್ಲಿ ನಾವು ಆನೆ ಅನ್ನೋದ್ಕಿಂತ ಕಾಡಾನೆ ಕಾಡು ಪ್ರಾಣಿಗಳ ಜೊತೆ ಸಂಘರ್ಷ, ನಮ್ದೊಂದು ಗ್ರೂಪೇ ಮಾಡ್ಕೊಂಡಿದೀವಿ ಸರ್, ಕಾಡಾನೆ ಹಾವಳಿ ಹೋರಾಟ ಶಾಶ್ವತ ಸಮಿತಿ ಅಂತ ಮಾಡ್ಕೊಂಡಿದೀವಿ. ಎಲ್ಲಾ ಜನಪ್ರತಿನಿಧಿಗಳಿದೀವಿ ಇದಾರೆ ಇದರಲ್ಲಿ, ಈ ಗ್ರೂಪ್ ಅಲ್ಲಿ ನಾವು ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಮತ್ತೆ ನಮ್ಗೆ ಏನು ಅನ್ಸುತ್ತೆ
0: ರಂಜಿತ್, ರಂಜಿತ್ ನಿಮ್ಮ ಪ್ರಶ್ನೆ ಸಂಕ್ಷಿಪ್ತವಾಗಿ ಕೇಳಿ, ಎರಡು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ಆನಂತರ ನಿಮ್ ಮುಂದಿನ ಪ್ರಶ್ನೆ ಕೇಳೋರಂತೆ. ಒಂದು, ಆನೆಗಳನ್ನ ಓಡಿಸಿ ಆನಂತರ ಬ್ಯಾರಿಕೇಡ್ ಹಾಕ್ಬೇಕಾಗಿತ್ತು ಅನ್ನೋದು ಅವರ ಕಳಕಳಿ.
3: ರಂಜಿತ್ ಅವರೇ, ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ನಾವು ಬ್ಯಾರಿಕೇಡಿಂಗು ಹೇಮಾವತಿ ದೊಡ್ಡಬೆಟ್ಟ ಹೇಮಾವತಿ ನೀರಿನಲ್ಲಿ ಹಾಕಿದ್ದೀವಿ. ಅದರದಿಂದ ಆಲೂರು ಭಾಗ, ಮುಂಚೆ ಆಲೂರು ತಾಲೂಕ ಪೂರ್ತಿ ಪ್ರಾಬ್ಲಮ್ ಇರ್ತಾ ಇತ್ತು. ಅಷ್ಟುವರೆಗೆ ನಾವು ಒಂದು ತಾಲೂಕಾನು ಈ ಬ್ಯಾರಿಕೇಡಿಂಗ್ದಿಂದ ನಾವು ರಕ್ಷಣೆ ಮಾಡಲಾಗಿದೆ. ಈಗ ಒಂದು ಆನೆನೂ ಆಲೂರು ಭಾಗ, ಆಲೂರು ಪೂರ್ತಿ ತಾಲೂಕದಲ್ಲಿ ಇಲ್ಲ. ಬಟ್ ನಮ್ಮ ತಮ್ಮೆಲ್ಲರಿಗೂ ಗೊತ್ತಿದ್ದಾಗ ಏನಾಯ್ತಂದ್ರೆ, ಇದು ಒಂದು ಪೋರ್ಷನ್ ಮಾತ್ರನೇ. ನಾವು ಈಗ ಕೊಡಗುದಿಂದ ಇಲ್ಲಿಗೆ ಆನೆಗಳು ಬರೋದು ಮತ್ತು ಇಲ್ಲಿಂದ ಅಲ್ಲಿಗೆ ಆನೆಗಳು ಹೋಗುದು ಅನ್ನೋದು
0: ತಾತ್ಕಾಲಿಕವಾಗಿ ನಿಂತಿದೆ.
3: ಬೇರೆ ಪೋರ್ಷನ್ಗಳಿಂದ ಈಗಲೂ ನಡೀತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಆನೆನೂ ನಾವು ಒಂದೇ ಭಾಗದಲ್ಲಿ ನಾವು ಇಡಿಸಲಿಕ್ಕಾಗುವುದಿಲ್ಲ. ಸೊ ಅದು ಕಾಲೋಚಿತ ವಲಸ ಹೋಗಲೇಬೇಕಾಗಿದೆ. ಈಗ ಸಪೋಸು ಈ ತಿಂಗಳಲ್ಲಿ ಸಕಲೇಶ್ ಮುಡಿಗೇರಿ ಬೇಲೂರು ಬಿಕ್ಕೋಡು ಸಕಲೇಶ್ಪುರದಲ್ಲಿ ಇದ್ದು ಅಂದರೆ, ಇನ್ನೊಂದು ತಿಂಗಳಿನಲ್ಲಿ ಅದು ಮುತ್ತೋಡಿಕನ್ನ ಹೋಗಬೇಕು ಅಥವಾ ಕೊಡಗುಕನ್ನ ಹೋಗಬೇಕು, ಕಟ್ಟೆಪುರಕನ್ನ ಹೋಗಬೇಕು. ಆವಾಗ ಏನಾಗ್ತದಂದ್ರೆ ಜನರಿಗೂ ಸ್ವಲ್ಪ ಇಲ್ಲಿ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಿಕೊಂಡ್ಲಿಕ್ಕೆ ಮತ್ತೆ ಇವರು ಸ್ವಲ್ಪ ಆರಾಮಾಗಿರ್ಲಿಕ್ಕೆ ಆಗ್ತದೆ.

0: ಅದರಿಂದ ಏನಾಯ್ತಂದ್ರೆ ಆನೆಗಲಕ್ಕೆ ನಾವು ಶಾಶ್ವತ ಪರಿಹಾರ ಅಂದ್ರೆ ಏನಾಯ್ತಂದ್ರೆ ಕಾರಿಡಾರ್ ಕನೆಕ್ಷನ್ಸ್ ಅಂತ ಒಂದು ಇರ್ತದೆ. ಮೇಲೆ ಮುಂಜಿ ಸಾಕಷ್ಟು ಜಾಗದಲ್ಲಿ ಆನೆಗಳು ಚಲನವಲ್ಲ ಮಾಡುವ ಜಾಗಗಳಲ್ಲಿ ಕೆಲವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸು ಕೆಲವು ಜನರದು ಆಕ್ಟಿವಿಟೀಸ್ ಜಾಸ್ತಿ ಆಗಿ ಅದು ಬೇರೆ ರೂಟ್ಗೆ ಹೋಗೋದು ನಾವೆಲ್ಲರೂ ನೋಡ್ತಾ ಇದ್ವಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ಥ್ರೂ ಔಟ್ ದಿ ಇಂಡಿಯಾ ಏನಾಯ್ತಂದರೆ ಎಲ್ಲೆಲ್ಲಿ ಈ ಆನೆಗಳು ಸಹಜವಾಗಿ ಚಲನ ಮಾಡ್ತಾ ಇದ್ದ ಜಾಗಗಳಲ್ಲಿ ತೊಂದರೆಗಳಿದ್ದು ಅಂದರೆ ಆ ಕಾರಿಡಾರ್ನ ನಾವು ಜನರ ಕಡೆದಿಂದ ನಾವು ಪಡೆದು ಡಿಪಾರ್ಟ್ಮೆಂಟ್ ಅವ್ರಿಗೆ ಕಂಪನ್ಸೇಷನ್ ಕೊಡೋದು ಒಂದು. ಆ ಕಾರಿಡಾರ್ನಲ್ಲಿದ್ದ ಜನರಿಗೂ ಮತ್ತೆ ಅರಿವು ಮೂಡಿಸಿ ಹೇಗೆ ಅದರ ಜೊತೆಗೆ ಹೊಂದಿಕೊಂಡು ಸಹಬಾಧಿತ ಮಾಡುದು ಎರಡನ್ನೂ ನಾವು ಈಗ ಸದ್ಯಕ್ಕೆ ಮಾಡಬೇಕು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದಾಗೆ ಸಾಕಷ್ಟು ಏರಿಯಾಸ್ ನಾವು ಸಕಲೆ ಎಸ್ಲೂರು ಭಾಗದಲ್ಲಿ ನಾವು ಕಾರಿಡಾರ್ಗೆ ನೀವು ಪರ್ಚೇಸ್ ಮಾಡಬೇಕು ಅನ್ನೋದು ಯೋಜನೆಗಳೂ ಈಗ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇದೆ. ಈಗಾಗಲೇ ನಾವು ಬೆಳೆಗಾರರು ಮತ್ತು ಯಾರ್ಯಾರು ಅವರು ರೈತರಿದ್ದಾರೋ ಅವ್ರ ಜೊತೆಗೆ ನಾವು ಆಲ್ರೆಡಿ ಮಾತನಾಡ್ತಾ ಇದ್ವಿ. ಈಗ ಒಂದು 3,000-4,000 ಅಷ್ಟು ಜಾಗ ಅದು ನಾವು ಹೆಸರೂರು ಭಾಗದಲ್ಲಿ ಕಾರಿಡಾರ್ ರೂಪದಲ್ಲಿ ನಾವು ತಗೊಂಡ್ಬೇಕು ಅಂತ ಇತ್ತು. ಅದು ಸೆಂಟ್ರಲ್ ಗವರ್ಮೆಂಟ್ ಮಟ್ಟದಲ್ಲಿನೂ ಆಲ್ರೆಡಿ ಪ್ರಪೋಸಲ್ ಹೋಗಿದೆ. ಮತ್ತೆ ಲೋಕಲ್ ಮಟ್ಟದಲ್ಲಿ ಇತ್ತೀಚಿನ ಕಾಲದಲ್ಲಿ ನಾವು ಈ ಪ್ರೋಗ್ರಾಮ್ನ ಸ್ಪೀಡಪ್ ಮಾಡಲಿಕ್ಕೆ ಕಂಪನ್ಸೇಟರಿ ಅಫಾರೆಸ್ಟ್ರೇಷನ್ದಿಂದನೂ ಮಾಡಬೇಕು ಅಂತ ಇದೆ. ಸಾಕಷ್ಟು ಬೈಯರ್ಸು ಬರ್ತಾ ಇದ್ರು ಈಗ ಬಳ್ಳಾರಿ ಇದೆಲ್ಲ ಅಲ್ಲಿ ಕಡೆ ಏನು ಐರನ್ ಓರ್ ಮೈನಿಂಗ್ ಮಾಡ್ತಾ ಇದ್ದವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು 10,000 ಎಕರೆನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗಿದೆ. ಆ ಜಾಗಗಳನ್ನ ನಾವು ಈ ರೀತಿನಲ್ಲಿ ಬೇಲೂರು ಎಸಲೂರು ಈ ಭಾಗದಲ್ಲಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆವಾಗ ಇಲ್ಲಿ ಫಾರೆಸ್ಟ್ ಏರಿಯಾ ಜಾಸ್ತಿ ಆಯ್ತಂದ್ರೆ ಅದರಲ್ಲಿ ಸಾಕಷ್ಟು ಒಳ್ಳೆ ರೀತಿನಲ್ಲಿ ಆನೆಗಳಿಗೆ ಬೇಕಾಗದಷ್ಟು ಹ್ಯಾಬಿಟೇಟ್ ನಾವು ಅಲ್ಲಿ ಡೆವಲಪ್ ಮಾಡಿ ಅದು ತಿನ್ನಲಿಕ್ಕೆಲ್ಲ ಪದಾರ್ಥಗಳನ್ನೆಲ್ಲ ಹಾಕಿ ನಾವು ಮುಂದೂ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ.
1: ರಂಜಿತ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂಡು ನಾವು ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ. ನಮಸ್ತೆ, ಮಾತನಾಡಿ.
2: ಹಲೋ, ನಾವು ಉಮಾಪತಿ ಅವರು ಸರ್. ನಮಸ್ಕಾರ.
1: ನಮಸ್ತೆ ಉಮಾಪತಿ ಅವರು, ಎಲ್ಲಿಂದ ಮಾತಾಡ್ತೀರಿ?
2: ಅಮರಗಿರಿ ಮಾಲೇಕಲ್ ತಿರುಪ್ತಿ ಅರ್ಚಿಕೆರೆ.
1: ಹಾ, ಮಾತಾಡಿ ಉಮಾಪತಿ ಅವರೇ.
2: ಇಲ್ಲಿ ದಯವಿಟ್ಟು ಸಾಹೇಬರಿಗೆ ಒಂದು ಮಾತು ಹೇಳ್ತೀವಿ.
1: ಮಾತಾಡಿ, ಅವ್ರ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ.
2: ಸಾಹೇಬರಿಗೆ
0: ಹಲೋ. ನಮಸ್ತೆ. ನಮಸ್ತೆ ಸರ್.
2: ಇಲ್ಲಿ ಕರ್ಡಿದು ಸ್ವಲ್ಪ ಕರ್ಡಿ ದಮ್ಮ ಮಾಡಿದ್ದೀರಾ ಈಗ ಒಂದು 6 ತಿಂಗಳ ಹಿಂದೆ ಬಂದು.
0: ಹೌದು ಹೌದು,
2: ಮಾಲೇಕಲ್ ತಿರ್ತಿಲ್ಲಿ ಈಗ ಒಂದು 15 ದಿವಸದಿಂದ ಕರಡಿಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಇಲ್ಲಿ ಸ್ವಲ್ಪ ಪೂಜೆ ಮಾಡ್ತಾ ಇದೀವಿ ಆಂಜನೇಯನ ದೇವಸ್ಥಾನದಲ್ಲಿ. ನೀವು ಬಂದಿದ್ರಿ ಅವಾಗ ಅಲ್ಲಿಗೆ?
0: ಹೌದೌದೌದು.
2: ಅಲ್ಲಿ ಇವಾಗ ಕರಡಿ ದಾಮ ಅಂತ ಅಲ್ಲಿ ಸಾಹೇಬರು ಹಣ್ಣಿನ ಗಿಡ ಎಲ್ಲ ಹಾಕಿದ್ದಾರೆ.
0: ಹೌದು,
2: ಈಗ ಅದು ಬೆಳೀತಾ ಇದ್ದಾವೆ.
0: ಹೌದು,
2: ಆದ್ರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಸ್ವಲ್ಪ ನೀರಿನ ವ್ಯವಸ್ಥೆ ಅದು ಇದು ಮಾಡಿದ್ರೆ ಭಾರಿ ಒಳ್ಳೇದು ಅಂತ ನನ್ನ ಒಂದು ಇದು.
0: ಹೌದೌದು ಸರ್, ಅದು ತಾವು ತಮಗೆ ಗೊತ್ತಿದಾಗೆ ಅರಸಕೆರೆಯಲ್ಲಿ ನಾವು ಕರಡಿದಾಮ ಅಂತ ಮಾಡಾಗಿದೆ, 2020 ಮಾಡಾಗಿದೆ. ಬಟ್ ಅದರಲ್ಲಿ ಇದ್ದ ಏನು ನೀಲಗಿರಿ ಮರಗಳನ್ನೆಲ್ಲ ಈಗ ನಾವು ಒಂದು 500-600 ಎಕರೆಷ್ಟು ಜಾಗದಲ್ಲಿ ನೀಲಗಿರಿದ್ದು ತೆಗೆದು ಹಣ್ಣಿನ ಗಿಡಗಳೆಲ್ಲ ಈಗ ಹಾಕ್ತಾ ಇದ್ವಿ ನಾವು. ಇದ್ರ ಜೊತೆಗೆ ತಮ್ಮ ಇದರ ಮೇಲೆ ಸಜೆಷನ್ಸ್ ಮೇಲೆ ನಾನು ಸಾಕಷ್ಟು ಈ ಕೆರೆಗಳು ಮತ್ತೆ ಚೆಕ್ ಡ್ಯಾಮ್ಸ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಇತ್ತು. ತಮ್ಮ ಗೊತ್ತಿದಾಗೆ ಮಾನ್ಯ ಶಾಸಕರು ಅಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡ್ಲಿಕ್ಕೆ ಹೇಳಿದ್ರು. ಚೆಕ್ ಡ್ಯಾಮ್ ಕೆಲಸ ಆಲ್ರೆಡಿ ಶುರು ಆಗಿದೆ, ದೊಡ್ಡ ಚೆಕ್ ಡ್ಯಾಮು ಮಾಡ್ತಾ ಇದೀವಿ. ಈ ಒಂದು ದೊಡ್ಡ ಚೆಕ್ ಡ್ಯಾಮ್ ಜೊತೆಗೆ ಸಾಕಷ್ಟು ಸಣ್ಣ ಕೆರೆಗಳನ್ನು ಮಾಡಿಕೊಂಡು ಈ ಕರಡಿ ಏನಿದೆಯೋ ಅದಕ್ಕೆ ನೀರಿನ ವ್ಯವಸ್ಥೆ ಮತ್ತೆ ಈ ಮಾಡಬೇಕು ಅಂತನೂ ಮತ್ತೆ ಈ ಹಣ್ಣಿನ ವ್ಯವಸ್ಥೆನೂ ಎಲ್ಲದನ್ನು ಮಾಡಬೇಕು ಅಂತನೂ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವರು ನಾವೆಲ್ಲ ಆಲ್ರೆಡಿ ಯೋಜನೆಯಲ್ಲಿ ಇಟ್ಟುಕೊಂಡಿದ್ದೀವಿ. ಅದೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಹಣ್ಣಿನ ಗಿಡಗಳು ಹಾಕಲಾಗಿದೆ. ಇನ್ನೂ ಕೆಲವು ನೀಲಗಿರಿನ ತೆಗೆದು ಎಲ್ಲ ಹಣ್ಣಿನ ಗಿಡ ಹಾಕಿದ್ದೀವಿ. ನೀರಿನ ವ್ಯವಸ್ಥೆನೂ ನಾವು ಬಗೆಹರಿಸ್ತೀವಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ.

0: ನಾನು ಮಾಡಿದ್ದೀನಿ ಸರ್, ಆದಷ್ಟು ನಾನು ನೀರಿನ ವ್ಯವಸ್ಥೆನು ಮಾಡಿದ್ದೀನಿ. ಮತ್ತೆ ಸುತ್ತಮುತ್ತಲು ಅಲ್ಲಿ ಒಂದು ಮಲೆಗೋರು ತೋಟ ಅಂತ ಇದೆ, ಅಲ್ಲಿ ಕರಡಿಧಾಮಕ್ಕೆ 25 ಎಕರೆ, 125 ಎಕರೆ ಅಲ್ಲಿ 125 ಎಕರೆ ಅದಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ. ಕೆಲವು ಕರಡಿಗಳು ವಲಸೆ ಬಂದಿರ್ತವೆ. ಈಗ ನಾನು ಕೆಲವು ಕರಡಿಗಳು ಬಂದು ದೇವಸ್ಥಾನದ ಹತ್ರ ಗೊಬ್ಬರ ಹಾಕುತ್ತೆ, ಆ ಗೊಬ್ಬರ ಹಾಕಿ ಸ್ವಲ್ಪ ಗಿಡ ಬೆಳೆಸ್ತಾ ಇದ್ದೀನಿ ಈಗಲೂ.
1: ಅಚ್ಚಾ, ಒಳ್ಳೇದು ಒಳ್ಳೇದು ಸರ್. ಮಾಡಿರ್ತೀವಿ ಸರ್, ನಾವು ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಎಲ್ಲಾ ವ್ಯವಸ್ಥೆ ಎಮರ್ಜೆನ್ಸಿನಲ್ಲಿ ಮಾಡಿರ್ತೀವಿ.
2: ಧನ್ಯವಾದ ಉಮಾಪತಿ ಅವರ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ,
3: ರಾಜೇಂದ್ರ ಅಂತ.
2: ರಾಜೇಂದ್ರ, ಎಲ್ಲಿಂದ?
3: ನಾವು ಇದು ಅಗ್ರೆಯಿಂದ.
2: ಅಗ್ರೆಯಿಂದ ಮಾತಾಡಿ ರಾಜೇಂದ್ರ ಅವ್ರೆ.
1: ಸಕಲೇಶ್ಪುರ
3: ತಾಲೂಕು ಅಜ್ಜಿ ಮನೆ. ನಮ್ ಪ್ರಾಬ್ಲಮ್ ಅಂದ್ರೆ ಆಕ್ಚುಲಿ ಸರ್, ಇಲ್ಲಿ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಎಷ್ಟು ಫಾರೆಸ್ಟ್ ಇದೆ ಸರ್, ಅಂದ್ರೆ ಆನೆಗಳಿಗೋಸ್ಕರನೇ ಇರುವಂತ ಫಾರೆಸ್ಟ್ ನಿಗದಿಯಾಗಿರೋದು ಎಷ್ಟಿದೆ ಅಂದ್ರೆ, ಪ್ಲಾಂಟೇಶನ್ ಫಾರೆಸ್ಟ್ ಬಿಟ್ಟು ಬರೀ ಅತಿಥ್ಯ ಬಿಟ್ಬಿಟ್ಟು ಆನೆಗಳಿಗೆ ಆಹಾರ ಸಿಕ್ತಕ್ಕಂತಹ ಫಾರೆಸ್ಟ್ ಎಷ್ಟಿದೆ? ಹಂಗೆ ನಮ್ಮ ಹಾಸನ ಜಿಲ್ಲೆದು ಹಂಗೆ ಒಂಚೂರು ಕರ್ನಾಟಕ ಸ್ಟೇಟ್ ಇದೆ ಸರ್.
2: ಆನೆಗಳಿಗಾಗಿ ಅಂತ ಹೇಳಿ ಜಾಗ ಇರುತ್ತೆ ಸರ್.
1: ತಮ್ಮೆಲ್ಲರಿಗೆ ಗೊತ್ತಿದ ಹಾಗೆ ಆನೆಗಳು ಸಕಲೇಶ್ಪುರ ತಾಲೂಕದಂದಲೇ ಬಿಸಿಲೇ ಘಾಟಿದೆ, ಮತ್ತು ನಮ್ಮ ಮೂರ್ಖನಗುಡ್ಡ ಇದೆ, ಮತ್ತು ಸಾಕಷ್ಟು ಜಾಗಗಳು ಆನೆಗಳು ಓಡಾಡೋದಷ್ಟು ಜಾಗಗಳು, ಮತ್ತು ಈ ಸುಮಾರು ಒಂದು ಲಕ್ಷ ಗಂಟೆ ಜಾಸ್ತಿ ಹೆಕ್ಟಾರು ಕೊಡಗುದಿಂದ ಪುಷ್ಪಗಿರಿ, ಮತ್ತು ಮಂಗಳೂರು ಜಿಲ್ಲಾದಿಂದ ಇದೆ, ಮತ್ತು ಚಿಕ್ಕಮಗಳೂರು, ಇದೆಲ್ಲ 4 ಜಿಲ್ಲೆಗಳ ಒಂದು ವ್ಯಾಪ್ತಿ ಎಲ್ಲ ಮೇಲೆ ಪಶ್ಚಿಮಘಟ್ಟ ಮೇಲೆ ಸಾಕಷ್ಟು ಆನೆಗಳು ಓಡಾಡೋ ಜಾಗ ಇದೆ. ಆವಾಗವಾಗ ನಮ್ಮ ಇವರು ಜನರಾವಾಸಕ್ಕೆ ಇದು ಆನೆಗಳು ಬರೋದು, ಬಟ್ ಮೆಜಾರಿಟಿ ಆಫ್ ದಿ ಟೈಮ್, 95% ಆಫ್ ದಿ ಟೈಮು ಈ ವೆಸ್ಟರ್ನ್ ಗಾರ್ಡ್ಸು ಶೋಲಾ ಫಾರೆಸ್ಟ್ನಲ್ಲಿ ಏನಂತ ಹೇಳ್ತೀವೋ ಅದರಲ್ಲಿದ್ದ ಆನೆಗಳು ಈಚೆಗೆ ಏನು ಬರುವುದಿಲ್ಲ. ಕೆಲವು ಆನೆಗಳು ಈಗ ಮುಂಚೆ ಬಂದು ಇಲ್ಲಿ ಎಲ್ಲಿ ಸೆಟ್ಲ್ ಆಗಿದೆಯೋ, ಈಗ ನಾವೇನು ಒಂದು 100 ಆನೆಗಳು ಅಂತ ಅವು ಮಾತ್ರವೇ ಇಲ್ಲಿ ಕಾಫಿ ತೋಟಗಳಲ್ಲಿ ಇರೋದು. ಹೌದು ಸರ್, ಬಟ್ ಆನೆಗಳಿಗೆ ಬೇಕಾಗದಷ್ಟು ಫಾರೆಸ್ಟ್ ಏರಿಯಾ ಕರ್ನಾಟಕ ಫಾರೆಸ್ಟ್ನಲ್ಲಿ ಇದೆ. ಸುಮಾರು 22% ಅಷ್ಟು ಅರಣ್ಯ ಪ್ರದೇಶ ಕರ್ನಾಟಕದಲ್ಲಿ ಆನೆಗಳಿಗಿದೆ. ನಾವು ಬನ್ನೇರುಘಟ್ಟದಿಂದ ಹಿಡಿದು ನೆಕ್ಸ್ಟ್ ಬನ್ನೇರುಘಟ್ಟದಿಂದ ರಾಮನಗರ ಫಾರೆಸ್ಟು, ಕಾವೇರಿ ವನ್ಯಜೀವಿಧಾಮ ಅದನ್ನು ಹತ್ಕೊಂಡು, ಮಲೆ ಮಹದೇಶ್ವರ ವನ್ಯಜೀವಿಧಾಮ ಅದಕ್ಕೆ ಹತ್ಕೊಂಡು, BRT ಟೈಗರ್ ರಿಸರ್ವ್ ಅದಕ್ಕೆ ಹತ್ಕೊಂಡು, ಬಂದಿಪುರ್ ಟೈಗರ್ ರಿಸರ್ವ್ ಅದಕ್ಕೆ ಹತ್ಕೊಂಡು, ಅಟ್ಯಾಚ್ ಆಗಿ ನಾಗರೋಲೆ ಟೈಗರ್ ರಿಸರ್ವ್ ಅದಕ್ಕೂ ಅಟ್ಯಾಚ್ ಆಗಿ ಎಲ್ಲ ಕೂರ್ಗ್ನಲ್ಲಿ ಇದ್ದದ್ದು ಎಲ್ಲ ಆನೆಕಾಡು, ಎಡವನಾಡು, ಕಟ್ಟೆಪೊರೆ ಫಾರೆಸ್ಟ್ ಅದಕ್ಕೆ ಹತ್ಕೊಂಡು, ನಮಗೆ ದೊಡ್ಡ ಬೆಟ್ಟ ಫಾರೆಸ್ಟ್ ಅದಕ್ಕೆ ಹತ್ಕೊಂಡು, ಬಿಸಿಲೇಘಾಟು ಮತ್ತು ಮೂರ್ಖನಗುಡ್ಡ ಇದಕ್ಕೆಲ್ಲದನ್ನೂ ಅಟ್ಯಾಚ್ ಆಗಿ, ಮತ್ತು ನಾವು ಈ BRT ನಮ್ಮ ಭದ್ರಾ ಟೈಗರ್ ಮುತ್ತೋಡಿ ಇವೆಲ್ಲಗಳಿದೆ. ಆನೆಗಳು ಕಂಟಿನ್ಯೂಸ್ ಆಗಿ ಮೇಲೆ ಚಲನವಲನಗಳನ್ನು ಮಾಡಲಿಕ್ಕೆ ಯಾವುದೂ ತೊಂದರೆ ಇಲ್ಲ. ಬಟ್ ಕೆಲವು ಟೈಮ್ನಲ್ಲಿ ಅವಕ್ಕೆ ಮರಿಗಳಿರ್ತವೆ, ಆ ಮರಿಗಳಿದ್ದ ಟೈಮ್ನಲ್ಲಿ ಮೇಲೆ ಟಾಪ್ ಪೀಕ್ಸ್ನಲ್ಲಿ ಹೋಗುವುದಿಲ್ಲ, ಅವು ಭಾಳ ಸ್ಲೋಪ್ ಆಗಿದ್ದು ಜಾಗಗಳನ್ನ ಅವಾಯ್ಡ್ ಮಾಡಿ ಪ್ಲೇನ್ ಏರಿಯಾಸ್ಗೆ ಬರ್ತವೆ. ಆ ಪ್ಲೇನ್ ಏರಿಯಾಗು ಬಂದ ಟೈಮ್ನಲ್ಲಿ ನಮ್ಮ ಕಾಫಿ ತೋಟಗಳು, ಜನರ ಆವಾಸಗಳು ಇರ್ತವೆ. ಆವಾಗ
3: ಎಷ್ಟು ಚದರ ಕಿಲೋಮೀಟರ್ ಅಂತ ಒಂಚೂರು
2: ಅಲ್ಲ ಹೇಳಿದ್ರಲ್ಲ, ಈಗ 1 ಲಕ್ಷ ಹೆಕ್ಟೇರ್ ಅಷ್ಟಿದೆ ಅಂತ ಹೇಳಿದ್ರು. ಮುಂದಿನ ಕರೆಗೆ ಹೋಗ್ತೀವಿ ರಾಜೇಂದ್ರ ಅವರೇ, ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ, ನಮಸ್ತೆ, ಮಾತನಾಡಿ.
4: ನಮಸ್ತೆ ಸರ್, ನಾನು ವಿನಯಗೌಡ ಅಂತ ಹೇಳಿ ಬಿಳಸಾರೆಯಿಂದ ಮಾತಾಡ್ತಾ ಇದ್ದೇನೆ, ಸಕಲೇಶ್ಪುರ ತಾಲೂಕು.
2: ಯಾವೂರು?
4: ಸಕಲೇಶ್ಪುರ ತಾಲೂಕು ಬಿಳಸಾರೆ, ಅಜ್ಜನಹಳ್ಳಿ ಗ್ರಾಮ
2: ವಾಸಿ. ಮಾತಾಡಿ ಮಾತಾಡಿ
4: ಸರ್. ನಮಸ್ತೆ
1: ವಿನಯ್ ಅವರೇ, ನಮಸ್ಕಾರ, ಚೆನ್ನಾಗಿದ್ರೆ ಅವ್ರೆ?
4: ಫೈನ್ ಸರ್. ಈಗ ಸಂದರ್ಶನದಲ್ಲಿ ಇದಾರೆ ಸಾಹೇಬ್ರು ಅಂತ ಗೊತ್ತಾಯ್ತು.
1: ಹೌದು,
4: ನಮ್ಮ ತೋಟದಲ್ಲಿ ನಿನ್ನೆ ಮೊನ್ನೆ ಒಂದು ವಾರ ಆಯ್ತು ಕಂಟಿನ್ಯೂಸ್ ಮಳೆ ಗಾಳಿ ಬೀಸ್ತಾ ಇದೆ, ಕರೆಂಟ್ ಇಲ್ಲ, ನಮ್ ಜೀವನ ನೋಡಕ್ಕೆ ಹೊರಗಡೆಯರಿಗೆ ಪ್ರವಾಸಿಗರಿಗೆಲ್ಲ ಫೈನ್. ನಾವು ಬಾರಿ ಕಷ್ಟ ಇದ್ದು ಆನೆ 4-3 ಆನೆ ನಮ್ ಜೊತೆ ಇಲ್ಲೇ ತಿರುಗಾಡ್ತಾ ಇದಾವೆ.
1: ಹೌದೌದು.

0: ಯಾಕೆ ಆನೆ ಬರ್ತಾ ಇದಾವೆ ಅಂತ ನನ್ನ ಪ್ರಕಾರ ಈ ಇಲಾಖೆಗಳೇ ಕಾರಣ. ಯಾವ್ದು ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ, ಯಾಕೆಂದ್ರೆ ಪ್ರಾಣಿ ಇರೋ ಜಾಗದಲ್ಲಿ ಮನುಷ್ಯವಾದ ಪ್ರಾಣಿ ಎಲ್ಲಿ ಬರುತ್ತೆ ಸರ್?
1: ಹೇಳ್ತಾ ಇದು ಕರೆಕ್ಟ್ ಇದೆ.
0: ಹೌದು, ಯಾಕೆಂದ್ರೆ ಈಗ ಯಾವ್ಯಾವ ಇಲಾಖೆ ಸರ್ಕಾರದ ಇರೋಂತ ಇಲಾಖೆಗಳು ಯಾವ್ಯಾವಕ್ಕೆ ಎಲ್ಲೆಲ್ಲಿ ಏನೇನು ಇರಬೇಕು ಅನ್ನೋದು ಅದನ್ನ ನೋಡ್ಬಿಟ್ಟು ಮಾಡಿದ್ರೆ, ಈಗ ನಾವಿರೋ ಜಾಗ ಮುಗ್ಧವಾಗಿ ನಾವೆಲ್ಲ 8 ಗಂಟೆಗೆ ಕೃಷಿ ಚಟುವಟಿಕೆಗಳನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಪಾಡಿ ನಾವು ಮಲಗಿರ್ತೀವಿ, ಏನು ಹೊರಗಡೆ ತಿರ್ಗಾಡಕ್ಕಾಗಲ್ಲ. ಈ ಅವ್ರು 9 ಗಂಟೆಯಿಂದ 12 ಗಂಟೆ 1 ಗಂಟೆವರೆಗೂ ಗುಡ್ಡಗಾಡುಗಳೆಲ್ಲ ಮ್ಯೂಸಿಕ್ ಹಾಕೊಂಡು ಜನ ಕೂಗಾಡಿದ್ರೆ ಪ್ರಾಣಿಗಳಲ್ಲಿ ಬರಬೇಕು.
1: ಅದೇ ತಾವ್ ಹೇಳ್ತಾ ಇದ್ದ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಭಿಪ್ರಾಯ ಏನು ಅದೇ. ಈಗ ನಾವು ಟೂರಿಸಮ್ ಪ್ರವಾಸೋದ್ಯಮ ಅಂತ ಏನಿದೆಯೋ ಅದನ್ನು ಒಂದು ಕಂಟ್ರೋಲ್ನಲ್ಲಿ ಇರಬೇಕು, ಮತ್ತು ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಎಷ್ಟು ಕ್ಯಾರಿಯಿಂಗ್ ಕೆಪಾಸಿಟಿ ಇದೆಯೋ ಅದೆಲ್ಲ ನೋಡಿಕೊಂಡು ಮಾಡಬೇಕು. ನಾವು ವಿನಯ್ ಅವರೇ, ತಾವು ಮುಂಚೆ ತಮ್ಮೆಲ್ಲರ ಜೊತೆಗೆ ನಾನು ಡಿಸ್ಕಸ್ ಮಾಡೋ ಟೈಮ್ನಲ್ಲಿ ಇಲ್ಲಿ ಎಲ್ಲಿ ಸೆನ್ಸಿಟಿವ್ ಏರಿಯಾಸ್ ಇದ್ದಾವೆ ಅಲ್ಲಿ ಎಲ್ಲೆಲ್ಲಿ ಆನೆಗಳು ಬರ್ತವೆ ಅಲ್ಲಿ ನಿಜವಾಗ್ಲೂ ಈ ಸಫಾರಿ ಮಾಡೋದಾಗಲಿ ಪ್ರವಾಸೋದ್ಯಮ ಮಾಡೋದಾಗಲಿ ಡಿಪಾರ್ಟ್ಮೆಂಟು ಮಾಡೋದಿಲ್ಲ ಅನ್ನೋದನ್ನು ನಾವು ಮುಂಚೆ ಹೇಳಿದ್ದೀವಿ, ತಮಗೆ ಗೊತ್ತಿದೆ. ಡಿಪಾರ್ಟ್ಮೆಂಟ್ ಮೇಲೇನೂ ಸಾಕಷ್ಟು ಪ್ರೆಷರ್ ಇದೆ. ಇದೆಲ್ಲ ಸೆನ್ಸಿಟಿವ್ ಏರಿಯಾಸ್ನಲ್ಲಿನೂ ಇದು ಪ್ರವಾಸೋದ್ಯಮಕ್ಕೂ ಬಿಡಬೇಕು ಅಂತಲೂ ಇತ್ತು. ಬಟ್ ಕರ್ನಾಟಕ ಸರ್ಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಅರಣ್ಯ ಇಲಾಖೆನಕ್ಕೂ ಗೊತ್ತಿದೆ ಯಾವ ಜಾಗದಲ್ಲಿ ನಾವು ಪ್ರವಾಸೋದ್ಯಮಕ್ಕೂ ಬಿಡಬೇಕು, ಯಾವ ಜಾಗದಲ್ಲಿ ಬಿಡಬಾರದು. ಮತ್ತು ಪ್ರವಾಸೋದ್ಯಮ ಬಿಟ್ಟು ಟೈಮ್ನಲ್ಲಿ ಖಂಡಿತವಾಗಿ ಆನೆಗಳು ಸಂಚಾರ ಮಾಡೋ ಜಾಗದಲ್ಲಿ ನಾವು ಜನರು ಓಡಾಡೋದು ಮತ್ತು ಸಫಾರಿಗೆ ಬಿಟ್ಟಿದ್ವು ಅಂದರೆ ಖಂಡಿತವಾಗಿ ಆನೆಗಳು ಜನರು ಭೂಭಾಗದಲ್ಲಿ ಜನರ ಆವಾಸ ಸ್ಥಾನಗಳಿಗೆ ಬರ್ತವೆ, ತಮ್ಮೆಲ್ಲರಿಗೂ ತೊಂದರೆ ಮಾಡೋದು. ತಮ್ಮೆಲ್ಲರ ಜೊತೆಗೆ ನಾನು ಡಿಸ್ಕಸ್ ಮಾಡಲಾಗಿದೆ ಈಗಾಗಲೇ. ಅದನ್ನು ನಾವು ಕಮರ್ಷಿಯಲೈಸ್ ಮಾಡಲಿಕ್ಕೆ ಎಲ್ಲದನ್ನು ನಾವು ನೋಡಿಕೊಂಡೇ ಮಾಡಬೇಕು ಅನ್ನೋದು ಒಂದು ರಿಸರ್ಚ್ ಮಾಡಲಿಕ್ಕೆ ಕ್ಯಾರಿಯಿಂಗ್ ಕೆಪಾಸಿಟಿ ಗುರುತು ಮಾಡಲಿಕ್ಕೆ ಮತ್ತು ಮಾಡ್ಲಿಕ್ಕೆ ಆಗ್ತದ ಆಗಲ್ಲ ಅನ್ನೋದು ಬಗ್ಗೆ ಫೀಸಿಬಿಲಿಟಿ ಸ್ಟಡಿ ಮಾಡಲಿಕ್ಕೆ ಎಲ್ಲದನ್ನು ಬೇಕಾಗದಷ್ಟು ಸಿದ್ಧತೆಗಳನ್ನು ಮತ್ತು ವರ್ಕ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಬೇರೆ ಇಲಾಖೆಗಳ ಜೊತೆಗೆ ಸೇರಿಕೊಂಡು ಎಲ್ಲದಕ್ಕಿಂತನೂ ಹೆಚ್ಚಾಗಿ ಮುಂದಾಗಿ ಸಾರ್ವಜನಿಕರು ಅಲ್ಲಿ ಲೋಕಲ್ ಯಾರಿದ್ದಾರೋ ಅವರು ಕಷ್ಟಗಳು ಏನಿರ್ತವೆ ಅವ್ರಿಗೆ ಈ ಪ್ರವಾಸೋದ್ಯಮದಿಂದ ಏನೇನು ಕಷ್ಟ ನಷ್ಟಗಳಾಗ್ತವೆ ಅದರಿಂದಾಗಿ ಮತ್ತೆ ಆನೆಗಳ ಪ್ರಾಬ್ಲಮ್ ಹೆಚ್ಚಾಗಿದೆ ತೊಂದರೆ ಇದ್ದು ಅಂದ್ರೆ ಖಂಡಿತವಾಗಿ ಅದೆಲ್ಲ ನಾವು ಪರಿಗಣನೆಗೆ ತಗೊಳ್ತೀವಿ.
2: ಹೌದು ಹೌದು, ಎಲ್ಲದಕ್ಕೂ ತೊಂದರೆ ಆಗುತ್ತೆ ವಿನಯ್, ನೀವು ಹೇಳ್ದಂಗೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಹೌದು,
0: 200 ವರ್ಷ ಇತಿಹಾಸ ಇರೋಂತ ಕುಟುಂಬಗಳು ನಮ್ದು.
1: ಹೌದೌದೌದು,
0: ಕೃಷಿ ಚಟುವಟಿಕೆ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಹಿಂದೆ 200 ವರ್ಷ ಇದ್ದಾಗ ಬ್ರಿಟಿಷರ ಜೊತೆ ಬದುಕಿದಾಗ ನಮ್ಮ ಅಜ್ಜದರೆಲ್ಲ ಅವಾಗ ಇದೇ ಕಾನೂನು ಇತ್ತು, ಕಟ್ಲೆ ಇತ್ತು, ಎಲ್ಲದೂ ಇತ್ತು. ಅವಾಗ ಪ್ರಾಣಿ ಯಾಕೆ ಊರಿಗೆ ಬರ್ತಾ ಇರಲ್ಲ? ಅದಕ್ಕೆ ಆದಂತ ಸೀಮಿತವಾದ ಜಾಗ ಅರಣ್ಯ ಪ್ರದೇಶಗಳಿತ್ತು. ಅದು ಪ್ರವಾಸೋದ್ಯಮ ಉದ್ಧಾರ ಮಾಡೋದು ಏನೇ ಆದ್ರೂ ನಾವು ಅದಕ್ಕೆ ಅಭ್ಯಂತರಿಲ್ಲ. ಬಟ್ ಪ್ರವಾಸೋದ್ಯಮ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಈಗ ನೋಡಿ, ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಹೊಡಿತಾ ಇದೆ, ನಾವು ರಾತ್ರಿ ನಿದ್ದೆ ಮಾಡಿಲ್ಲ, 1 ವಾರ ಕರೆಂಟ್ ಇಲ್ಲ. ಬಟ್ ಇವತ್ತಿನ ನೀರು ಇಲ್ಲಿ ಸರಿ ಮಳೆ ಬಂದ್ರೆ ಇಡೀ ಎಲ್ಲ ಕಡೆ ನೀರಾಗೋದು, ಡ್ಯಾಮ್ ತುಂಬುತ್ತೆ, ಎಲ್ಲ ರೈತರಿಗೆ ಒಳ್ಳೇದಾಗುತ್ತೆ, ನಮ್ಗೆ ಅದೆಲ್ಲ ಗೊತ್ತಿದೆ. ಬಟ್ ನಮ್ ಜೀವನಕ್ಕೂ ಒಂಚೂರು ಅನುಕೂಲ ಮಾಡ್ಕೊಳ್ಬೇಕಲ್ಲ ಸಾಹೇಬ್ರೆ.
1: ಹೌದು ಖಂಡಿತ, ಅವ್ರೆ ಲೋಕಲ್ ರೈತರು ಲೋಕಲ್ ಬೆಳೆಗಾರರು ಯಾರಿರ್ತಾರೆ ಅವ್ರ ಜೊತೆಗೆ ಖಂಡಿತವಾಗಿ ಡಿಪಾರ್ಟ್ಮೆಂಟ್ಸ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಪ್ರವಾಸೋದ್ಯ ಇಲಾಖೆಮೆಂಟ್ ಆಗಲಿ, ಬೇರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಒಟ್ಟಾಗಿ ಕೆಲಸ ಮಾಡಿ ಅದಕ್ಕೂ ಲೋಕಲ್ ಅವ್ರಿಗೆ ಏನು ಯಾವ ರೀತಿಯಲ್ಲಿ ತೊಂದರೆ ಆಗ್ತಾರೋ ಮಾಡಿಕೊಂಡದ ಬಾಧ್ಯತೆ ಇದೆ. ಒಂದು ವೇಳೆ ಸಾರ್ವಜನಿಕರಿಗೆ ಲೋಕಲ್ ಅವ್ರಿಗೆ ತೊಂದರೆ ಆಗ್ತದಂದ್ರೆ ಆ ರೀತಿಯಲ್ಲಿ ಚಟುವಟಿಕೆಗಳು ಎಲ್ಲದನ್ನು ಬ್ಯಾನ್ ಮಾಡಲಿಕ್ಕೆ ನಿಲ್ಲಿಸಲಿಕ್ಕೆ ಡಿಪಾರ್ಟ್ಮೆಂಟ್ಸ್ಗಳಿಗೆ ಎಲ್ಲರಿಗೂ ಹಕ್ಕಿದೆ, ಸಾರ್ವಜನಿಕರಿಗೂ ಹಕ್ಕಿದೆ.
0: ಹೌದು ಸರ್, ಆಮೇಲೆ ಅದ್ರ ಜೊತೆ ಪೂರ್ಣಚಂದ್ರ ಚೇತೇಶ್ವರ್ ಹೇಳಿದ್ರು, ಮಲೆನಾಡನ್ನು ನೋಡು ಮಲೆನಾಡನ್ನು ಮುಟ್ಟಬೇಡ ಅಂತ. ಈಗ ಯಾವ ತರ ಅಂದ್ರೆ ಅದು ಮುಟ್ಟಿದ್ದೇ ತಪ್ಪಾಗ್ತಾ ಇದೆ. ನಾವು ದಿನ ಬೆಳಿಗ್ಗೆ ಎದ್ದು ನೋಡ್ತಿರೋ, ನಾವು ಮಲೆನಾಡನ್ನ ಪ್ರೊಟೆಕ್ಟ್ ಮಾಡ್ಕೊ ಬಂದಿರೋರು. ಆಮೇಲೆ ಈಗ ಇಲಾಖೆ ಒಳಗಡೆ ಒಂದ್ ಚೂರು ಇದು ಇಂಟ್ರೆಸ್ಟ್ ತಗೋಬಿಟ್ರೆ 100% ನಮ್ಮಂತ 100 ಜನ 1000 ಜನ ಎದ್ದು ಬರ್ತಾರೆ. ಭಯ ಹುಟ್ಟಿಸ್ತಾರೆ, ಹೊರಗಡೆ ಬಂದು ಎಲ್ಲ ಮಾಡಿ ಎಲ್ಲೆಲ್ಲಿ ಗುಡ್ಡ ಕಾಡು ಹೊರಗಡೆ ಅವ್ರಿಗೆ

0: ಯಾರು ಗೊತ್ತೇ ಇಲ್ಲದೆ ಕಂಡೀಷನ್ಸ್ ಗೊತ್ತಿಲ್ಲದೆ ಹೋಗ್ತಾ ಇರೋದ್ರ ಸಂದ ಇವೆಲ್ಲ ಅನಾಹುತ ಆಗ್ತಾ ಇದೆ ಅಂತ ನಮ್ಮೆಲ್ಲ ಅಭಿಪ್ರಾಯ.
1: ಹೌದು ಹೌದು ಹೌದು, ನಿಮ್ಮ ಅಭಿಪ್ರಾಯ ಒಪ್ತೀವಿ ವಿನಯ್. ಸಾಹೇಬರು ಕೂಡ ಅದನ್ನು ಒಪ್ಕೊಂಡು ಹೇಳಿದ್ದಾರೆ, ಎಲ್ಲ ಇಲಾಖೆಗಳು ಕೂಡ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ ಹೇಳಿ. ಅರಣ್ಯ ಇಲಾಖೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಮಾಡ್ತಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ, ಇನ್ನೊಂದು ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ,
2: ರವೀಶ ಸರ್, ಸಾಲ್ಗಾಮಿ ದೇವಿ
1: ಹೇಳಿ. ಯಾರು ರವೀಶ?
2: ರವೀಶ ಸಾಲ್ಗಾಮಿ ದೇವಿ ಹೇಳಿ.
1: ಮಾತಾಡಿ ರವೀಶ್, ಬೇಗ ಪ್ರಶ್ನೆ ಕೇಳಿ, ಸಮಯ ಮೀರ್ತಾ ಇದೆ.
2: ನಮಸ್ತೆ ಸರ್, ಎರಡೆರಡು ಪ್ರಶ್ನೆ ಇದಾವೆ. ಈಗ ಇದು ನೀಲಗಿರಿ ಬ್ಯಾನ್ ಮಾಡಿತ್ತಲ್ಲ ಸರ್, ಅದೇನು ಪ್ರೈವೇಟ್ ನೀರು ಬೆಳೆಯಂಗಲ್ವಾ?
3: ನೀಲಗಿರಿ ಅನ್ನೋದು ಸಾರ್ವಜನಿಕರಿಗೆ ಹಾಕೊಂಡ್ಲಿಕ್ಕೆ ಯಾವ ರೀತಿಯಲ್ಲಿ ಬ್ಯಾನು ಇಲ್ಲ, ಮತ್ತೆ ಸಾರ್ವಜನಿಕರು ಹಾಕೊಂಡ್ಬೋದು, ಅದರಿಂದ ಸಾಕಷ್ಟು ಇದು ಬರ್ತದೆ, ಆದಾಯ ಬರ್ತದೆ. ಮತ್ತೆ ಸಾಕಷ್ಟು ಈಗ ಏನು ಪೇಪರ್ ಇಂಡಸ್ಟ್ರಿ ಮತ್ತೆ ಎಲ್ಲ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಇದು ಅದಕ್ಕೆ ಇದಿದೆ, ಡಿಮಾಂಡ್ ಇದೆ. ಬಟ್ ಅರಣ್ಯ ಇಲಾಖೆದಲ್ಲಿ ಏನಾಯ್ತಂದ್ರೆ, ಇದು ನೀಲಗಿರಿ ಅನ್ನೋದು ಒಂದು ನಮ್ಮ ರಾಜ್ಯದು ಇದು ಅಲ್ಲ, ಸ್ಪೀಸೀಸ್ ಅಲ್ಲ, ಎಕ್ಸಾಟಿಕ್ ಅಂತ ಹೇಳ್ತೀವಿ. ಇದು ಆಸ್ಟ್ರೇಲಿಯಾದಿಂದ ಬಂದು, ಸೊ ಅದರಿಂದ ಇದು ನೀಲಗಿರಿ ಅರಣ್ಯದಲ್ಲಿ ಹಾಕಿದ್ದು ಅಂದರೆ ಅದು ಕೆಳಗಡೆ ಬರಬೇಕಾಗದಷ್ಟು ಏನೇನು ಈ ಲೋಕಲ್ ಸ್ಪೀಸೀಸ್ ಇರ್ತಾವೋ ಇವೆಲ್ಲ ಬರುವುದಿಲ್ಲ ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ಅರಣ್ಯ ಇಲಾಖೆದಲ್ಲಿ ಡಿಪಾರ್ಟ್ಮೆಂಟು ಪಾಸಿಟಿವ್ ಆಗಿ ಅದನ್ನು ಡಿಸ್ಕರೇಜ್ ಮಾಡ್ಕೊಂಡು ಬಂದಿದೆ. ಈಗ ಸದ್ಯಕ್ಕೆ ಎಲ್ಲೆಲ್ಲಿ ನೀಲಗಿರಿ ಮುಂಚೆ ಇದ್ದಾವೋ ಅದೆಲ್ಲದನ್ನು ನಾವು ಕತ್ರವನ್ನು ಮಾಡಿ ಲೋಕಲ್ ಸ್ಪೀಸೀಸ್ ಅಂತ ಏನಿದೆ ನಾವು ಇದು ನೇರಳು ಮತ್ತು ಈ ಹೊನ್ನೆ ಮತ್ತಿ ಹೊಂಗೆ ಇವೆಲ್ಲದನ್ನು ಸ್ಪೀಸೀಸ್ ಬಿದಿರು ಇವೆಲ್ಲ ಸ್ಪೀಸೀಸ್ನು ಹಾಕ್ತಾ ಇದ್ದೀವಿ. ಸಾಗವಾನಿ ಮತ್ತು ಸ್ಯಾಂಡಲ್ವುಡ್ಡು ರಕ್ತ ಚಂದನ ಈ ರೀತಿಯಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಏನು ಗಿಡಗಳಿರ್ತಾವ ಅವೆಲ್ಲದನ್ನು ಈಗ ನಾವು ಹಾಕ್ತಾ ಇದ್ವಿ.
1: ಖಾಸಗಿಯಾಗಿ ಬೆಳ್ಕೊಳ್ಳಕ್ಕೆ ಏನು ನಿರ್ಬಂಧ?
3: ಖಾಸಗಿಯಾಗಿ ಬೆಳ್ಕೊಳ್ಳಿಕ್ಕೆ ಯಾವುದು ನಿರ್ಬಂಧ ಇಲ್ಲ, ಬಟ್ ಖಾಸಗಿಯಾಗಿ ಬೆಳ್ಕೊಳ್ಳೋದು ಅಂದ್ರೆ ಇನ್ನೂ ಒಳ್ಳೇದು,
1: ಒಳ್ಳೇದು,
3: ಯಾಕಂದ್ರೆ ಅದಕ್ಕೆ ಮಾರ್ಕೆಟ್ ಇದೆ, ಒಳ್ಳೆ ಮಾರ್ಕೆಟ್.
1: ಇನ್ನೊಂದು ಪ್ರಶ್ನೆ ಇದೆಯಾ ರವೀಶ್? ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ನಮಗೆ ಸಮಯ ಮೀರ್ತಾ ಇದೆ ಸರ್, ಹಾಗಾಗಿ ಕರೆಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಜನರು ಈ ಒಂದು ವನ್ಯಮೃಗಗಳ ಜೊತೆಗೆ ಹೇಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಕೋಬಹುದು?
3: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಈಗ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಾವು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಅಂತ ಮಾಡ್ತೀವಿ. ಅದು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿನೂ ಸ್ಟೇಕ್ ಹೋಲ್ಡರ್ಸ್ ಮಾಡ್ತೀವಿ. ಪಂಚಾಯತಿ ಡಿಪಾರ್ಟ್ಮೆಂಟ್ ಪಂಚಾಯತಿ ರಾಜ್ ಡಿಪಾರ್ಟ್ಮೆಂಟ್ ಪಿ ಆರ್ ಡಿ ಎ ಡಿಪಾರ್ಟ್ಮೆಂಟು ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ನು ಸೇರಿಕೊಂಡು ಸಾರ್ವಜನಿಕರಿನಲ್ಲಿ ಮತ್ತು ಬೆಳೆಗಾರರು ಕೂಲಿ ಕಾರ್ಮಿಕರು ಮತ್ತು ಪೊಲಿಟಿಷಿಯನ್ಸ್ ಅಂದರೆ ನಾವು ಲೋಕಲ್ ರಾಜಕಾರಣ ಸ್ಥಳೀಯ ರಾಜಕಾರಣಗಳು ಮತ್ತು ಎನ್ ಜಿ ಓಸು ಸೈಂಟಿಸ್ಟ್ಸು ಇವರೆಲ್ಲರ ಜೊತೆಗೆ ನಮಗೂ ಒಂದು ಇದಿದೆ, ಒಂದು ಡೈಲಾಗ್ ಇದೆ. ಪ್ರತಿ ತಿಂಗಳು ಪ್ರತಿ 15 ಡೇಸ್ಗೂ ಎಲ್ಲೆಲ್ಲಿ ಮಾಡಿಕೊಂಡು ಅಲ್ಲಿ ನಾವು ಡಿಪಾರ್ಟ್ಮೆಂಟ್ ಏನೇನು ಮಾಡ್ತಾ ಇದೀವಿ ಅನ್ನೋದನ್ನು ಸರಿಯಾಗಿ ರೀತಿಯಲ್ಲಿ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದು ಒಂದು. ಇನ್ನೊಂದು ಏನಾಯ್ತಂದ್ರೆ ಡಿಪಾರ್ಟ್ಮೆಂಟ್ಗೂ ನಾವೇನಾಯ್ತಂದ್ರೆ ಈಗ ಪೀಪಲ್ ಲ್ಯಾಂಡ್ಸ್ಕೇಪ್ನಲ್ಲಿನೇ ಆನೆಗಲಿದೆ ಅವರು ಕಾಫಿ ತೋಟಗಳಲ್ಲಿ. ನಮ್ಗೆ ಕಾಫಿ ಬೆಳೆಗಾರರು ಮತ್ತು ಕೂಲಿ ಕಾರ್ಮಿಕರು ಪಂಚಾಯತಿ ಡಿಪಾರ್ಟ್ಮೆಂಟ್ ಅವರು ರೆವಿನ್ಯೂ ಅವರು ಎಲ್ಲರೂ ಸಹಕಾರನೂ ನಮಗೆ ಬೇಕಾಗಿದೆ. ಇವರೆಲ್ಲರೂ ಸಹಕಾರ ಮಾಡಲಿಕ್ಕೂ ಸಾಕಷ್ಟು ಎಸ್ ಒ ಪಿಗಳನ್ನು ನಾವು ಮಾಡಿಕೊಂಡಿದ್ವಿ. ಇದಲ್ಲದೆ ನಾವೇನಾಯ್ತಂದ್ರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೊಡಗು ಹಾಸನ ಚಿಕ್ಕಮಗಳೂರು ಲ್ಯಾಂಡ್ಸ್ಕೇಪನ್ನು ಸ್ಟಡಿ ಮಾಡಲಿಕ್ಕೆ ಮತ್ತು ಒಂದು ಸೈಂಟಿಸ್ಟ್ ಗ್ರೂಪ್ನು ಮಾಡಿಕೊಂಡಿದ್ವಿ ಡಿಪಾರ್ಟ್ಮೆಂಟು. ಎನ್ ಸಿ ಎಫ್ ಮತ್ತು ಆರೋಚ ಸಾಕಷ್ಟು ಈ ಏನು ಈ ಸಂಘ ಇದು ಸೈಂಟಿಫಿಕ್ ಗ್ರೂಪ್ಸ್ ಅಂತ ಏನಿರ್ತವೆ ಅದು ರಿಸರ್ಚ್ ಮಾಡ್ತಾರೆ. ಆನೆ ಚಲನವಲಗಳು ಹೆಂಗಿದೆ, ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತದೆ, ನಾರ್ತ್ ವರ್ಡ್ ಮೂವ್ ಆಗ್ತದ ಸೌತ್ ವರ್ಡ್ ಮೂವ್ ಆಗ್ತದೆ, ಯಾವ ತಿಂಗಳಲ್ಲಿ ಎಲ್ಲಿರ್ತವೆ, ಇವೆಲ್ಲದನ್ನು ಸ್ಟಡಿ ಮಾಡಿಕೊಂಡು ಈ ಸ್ಟಡಿನೆಲ್ಲ ನಾವು ಲೋಕಲ್ ಜನರಕ್ಕೆ ತಲುಪಿಸಲಿಕ್ಕೆ ನಾವು ಎಲ್ಲ ಡೈಲಾಗ್ ಇಟ್ಕೊಂಡು

0: ಅಂತೀವಿ. ಇದೆಲ್ಲದರ ಜೊತೆಗೆ ನಾವು ಸಾರ್ವಜನಿಕರು ಇವೆಲ್ಲ ಸಾಕಷ್ಟು ವರ್ಕಿಂಗ್ ಪಾಯಿಂಟ್ಸ್ನು ನಾವು ಇಟ್ಕೊಂಡಿದ್ದೀವಿ. ಈಗ ಕಾರಿಡಾರ್ ಅಂತ ನಾನು ಹೇಳಿದ್ದೀನಿ, ಕಾರಿಡಾರ್ದನ್ನು ಇವಾಗ ಲ್ಯಾಂಡ್ ಕೊಡಬೇಕಾಗೋದು ರೈತರು. ಆ ರೈತರ ಜೊತೆಗೆ ನಾವು ಮತ್ತೆ ಬೇರೆ ಯಾರ್ಯಾರು ತಗೊಳ್ತಾರೋ ಕಂಪನೀಸ್ ಅವರು ಇಬ್ಬರನ್ನು ಸೇರಿಸಬೇಕಾಗೋದನ್ನು ಡೈಲಾಗ್ ಮಾಡ್ತೀವಿ. ಇದಲ್ಲದೇ ಸಪೋಸು ಕಾಫಿ ತೋಟಗಳಲ್ಲಿ ಬೆಲುಕು ಇರಬೇಕು, ಎರ್ಲಿ ಮಾರ್ನಿಂಗ್ ವಾಕ್ ಮಾಡೋ ಟೈಮ್ನಲ್ಲಿ ಬೆಲುಕು ಇಲ್ಲ ಅಂದ್ರೆ ಆನೆಗಳು ಅಲ್ಲೇ
1: ಇದ್ದುಬಿಡ್ತಾವೆ,
0: ಗೊತ್ತಾಗುದಿಲ್ಲ. ಸೊ ಅದು ಲೈಟಿಂಗ್ ಮಾಡ್ಲಿಕ್ಕೆ ಮತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆದಿಂದ, ಪಂಚಾಯತಿ ರಾಜ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರೋಡ್ಸ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ, ಮತ್ತೆ ಬಯಲು ಮುಕ್ತ, ಇವರು ಬಯಲಕ್ಕೆ ಹೋಗಬಾರ್ದು,
1: ಶೌಚಾಲಯ
0: ಇದು ಎಲ್ಲದಕ್ಕೂ ಆಗಿರೋದು. ಈ ಪಿ ಆರ್ ಇ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ಈ ಶಾಗಿ ಲೈನ್ಸ್ ಏನಿರ್ತಾವ ಆನೆಗಳು ಬಂದು ಟಚ್ ಆಗಿ ಡೆತ್ ಆಗುತ್ತವೆ, ಮತ್ತೆ ಸಾಕಷ್ಟು ಜಾಗಗಳಲ್ಲಿ ಬೆಲುಕು ಬಂದಿರಲಿಲ್ಲ. ಅಲ್ಲಿ ಅವರು ಹಾಕಬೇಕು, ಅವ್ರಿಗೆ ಹಾಕಿಲ್ಲ ಅಂದ್ರೆ ನಾವು ಅನ್ನನ್ನು ಸೋಲಾರ್ ಪ್ಯಾನಲ್ಸ್ ಹಾಕಬೇಕು. ಇದಲ್ಲದೇ ಮತ್ತೆ ನಾವು ಇತ್ತೀಚಿನ ಕಾಲದಲ್ಲಿ ನಾವು ಮಾಡೆಲ್ ಕಾಫಿ ಎಸ್ಟೇಟ್ ಅಂತ ಮಾಡಿದ್ವಿ. ಈ ಮಾಡೆಲ್ ಕಾಫಿ ಎಸ್ಟೇಟ್ ಅಂದ್ರೆ ಡಿಪಾರ್ಟ್ಮೆಂಟ್ ಜೊತೆಗೆ ಇವರು ಬೆಳೆಗಾರರಿಗೂ ರೆಸ್ಪಾನ್ಸಿಬಿಲಿಟಿ ಇದೆ. ಈಗ ಅವರು ಆಕ್ಚುವಲ್ಗೆ ಮೆಜಾರಿಟಿ ಆಫ್ ದಿ ಡೆತ್ಸ್ ಯಾವಾಗ ಆಗ್ತಾ ಇದೆ ಅಂದ್ರೆ ಕೂಲಿಗೆ ಬರೋ ಟೈಮ್ನಲ್ಲಿ ಹೋಗೋ ಟೈಮ್ನಲ್ಲಿನೇ ಆಗ್ತಾ ಇದೆ. ಸೊ ಇವರು ನಡ್ಕೊಂಡು ಹೋಗೋದನ್ನು ನಾವು ಅವಾಯ್ಡ್ ಮಾಡಿದೀವಿ ಅಂದ್ರೆ ಸಾಕಷ್ಟು ಡೆತ್ಗಳು ಅವಾಯ್ಡ್ ಆಗ್ತವೆ. ಅದರಿಂದ ಏನಾಯ್ತಂದ್ರೆ ಈ ಬೆಳೆಗಾರರದಕ್ಕೆ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡೋದಾಗಲಿ, ಅದರ ಡಿಪಾರ್ಟ್ಮೆಂಟ್ ಮಾಡ್ಬೋದಾ, ಬೆಳೆಗಾರರು ಮಾಡ್ಬೋದಾ, ಮತ್ತೆ ಮೂರು ಜನರು ಸೇರ್ಕೊಂಡು ಮಾಡ್ಬೋದ ಅನ್ನೋದ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ನಾವೆಲ್ಲ ಬರ್ತಾ ಇದ್ವಿ. ಇದಲ್ಲದೇ ಸಾಕಷ್ಟು ಎಲಿವೇಟೆಡ್ ಪ್ಲೇಸಸ್ ನಲ್ಲಿ ವಾಚ್ ಟವರ್ಸ್ ಮಾಡಬೇಕಾಗಿದೆ, ಮೇಲಿಂದ ವಾಚ್ ಮಾಡಬೇಕಾಗಿದೆ. ಇದಲ್ಲದೇ ನಾವು ಸಾಕಷ್ಟು ಇಂಟರ್ವೆನ್ಷನ್ಸ್ ಇನ್ನಿದೆ. ಸುಮಾರು ಒಂದು 1000 ಅಷ್ಟು ಎಐ ಕ್ಯಾಮರಾಸ್ನು ಒಂದು ಗ್ರಿಡ್ ಸಿಸ್ಟಮ್ ನಲ್ಲಿ ಎಂಟೈರ್ ಭಾಗದಲ್ಲಿನು ನಾವು ಹಾಕ್ಬೇಕಂತಿದೆ. ಆವಾಗ ಏನಾಯ್ತಂದ್ರೆ ಎಲ್ಲಿಂದ ಎಲ್ಲಿಗೆ ಯಾವ ಯಾವ ಆನಿಮಲ್ ಮೂವ್ ಆಗಿದ್ದು ನಮ್ಗೆ ಕಂಪ್ಯೂಟರ್ನಲ್ಲಿ ನಾವು ಮಾಡ್ಕೊಂಡು ಪರಿಸ್ಥಿತಿ. ನಾನೇನಂತ ಎಲ್ಲಿಗೆ ಇಚ್ಛೆ ಪಡ್ತೀನಿ ಅಂದ್ರೆ, ಕೊನೆಯದಾಗಿ ನಾವೀಗ ಏನು ಎರ್ಲಿ ವಾರ್ನಿಂಗ್ ಕೊಡ್ತಾ ಇದ್ವು ಅದನ್ನು ರೈತರು, ನಾನು ಲಾಸ್ಟ್ ಟೈಮ್ ಡೆತ್ ಆಗಿದೆ ಪಾಪ ಒಬ್ಬರು ಅಜ್ಜ ಡೆತ್ ಆಗಿದ್ರು, ಅವತ್ತು ನಾವು ವಾರ್ನಿಂಗು ಕೊಟ್ಟಾಗಿದೆ. ಬಟ್ ಏನಾಯ್ತದೆ, ನಮ್ಮದೇ ಜಾಗ ಅಲ್ವಾ, ಪಕ್ಕನೆ ಯಾರು ಯಾವುದು ಆನೆ ಇಲ್ಲ ಅಂತ ಅವರು ಸ್ವಲ್ಪ ಕಾನ್ಫಿಡೆನ್ಸ್ ನಲ್ಲಿ ಹೋಗಿದ್ರು, ಅಲ್ಲೇ ಸಿಕ್ಕಾಕೊಂಡಾಗಿದೆ. ಅಂದ್ರೆ ಡಿಪಾರ್ಟ್ಮೆಂಟ್ ಏನು ವಾರ್ನಿಂಗ್ ಕೊಟ್ಟಿದೆಯೋ ಅದನ್ನು ಸ್ವಲ್ಪ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ವು ಅಂದ್ರೆ ಅಷ್ಟು ನಾವು ಡೆತ್ಸ್ನು ಅವಾಯ್ಡ್ ಮಾಡಬಹುದು ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ.
1: ಒಳ್ಳೆಯದು ಸರ್, ಇವತ್ತಿನ ಈ ಒಂದು ಸಂದರ್ಭದಲ್ಲಿ ತಾವು ಬಿಡುವನ್ನು ಮಾಡಿಕೊಂಡು ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ಕೇಳುಗರೊಂದಿಗೆ ತಾವು ಮಾತನಾಡಿದ್ರಿ. ಲಕ್ಷಾಂತರ ಜನ ಕೇಳಿರ್ತಾರೆ, ಸುಮಾರು ಜನ ನಮಗೆ ಪ್ರಶ್ನೆಯನ್ನು, ಒಳ್ಳೊಳ್ಳೆ ಪ್ರಶ್ನೆಯನ್ನು ಕೇಳಿದರು. ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಸಲಹೆಗಳನ್ನು ಕೂಡ ನೀಡಿದರು. ತಾವು ಬಿಡುವು ಮಾಡಿಕೊಂಡು ಬಂದು ನಮ್ಮ ಕೇಳುಗರೊಂದಿಗೆ ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್. ಎಲ್ಲ ಸಾರ್ವಜನಿಕರಿಗೂ ಕನ್ನಡಿಗರಿಗೂ ಶುಭಾಶಯಗಳು.
2: ಇದುವರೆಗೂ ನೇರ ಪ್ರಸಾರದಲ್ಲಿ ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್ ಹಾಗೂ ಪಿಎಂ ರಾಜು.

0: ಗೊತ್ತಿದ್ದರೂ ಗಡಿಬಿಡಿ ಮಾಡುವ
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡುವ ಕಾರ್ಯಕ್ರಮ
2: ಒಗಟು ಚಿಗುಟು
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಡಿ
4: ಬನ್ನಿ ಒಗಟುಗಳನ್ನ ಬಿಡಿಸುವಲ್ಲಿ ಪಾಲ್ಗೊಳ್ಳಿ
3: ಹಾಲು

0: ಒಗಟು ಜಿಗುಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳಿದರೆ ನಿಮಗೆಲ್ಲ ಗೊತ್ತೇ ಇದೆ, ಒಗಟು ಜಿಗುಟು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಗಟನ ಹೇಳ್ತೀವಿ, ನೀವು ಬಿಡಿಸ್ತೀರಾ. ಕೆಲವರು ಬಿಡಿಸ್ತೀರಾ, ಪ್ರಯತ್ನ ಮಾಡ್ತೀರಾ, ನೋಡೋಣ ಯಾರೆಲ್ಲ ಒಗಟನ ಬಿಡಿಸ್ತೀರಾ, ಪ್ರಯತ್ನ ಮಾಡ್ತೀರಾ ಅಂತ. ಸಂಪರ್ಕಕ್ಕೆ ಸಂಖ್ಯೆಗಳನ್ನು ಬರೆದುಕೊಳ್ಳಿ, 2462289, ಮತ್ತೊಂದು 2452258. ಎಷ್ಟಡಿ ಕ್ರಮಾಂಕ 08172. ನೋಡೋಣ ಮೊದಲ ಕರೆ ಯಾರು ಎಲ್ಲಿಂದ ಅಂತ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು? ಗಂಗಪ್ಪ ಬಡಿಗೇರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಥ್ಯಾಂಕ್ ಯು ಮೇಡಮ್.
0: ನಿಮ್ಮ ಒಗಟು ಹೇಗಿದೆ
1: ಹೇಳ್ರಿ ಮೇಡಮ್.
0: ಬೆಳ್ಳನೆ ಗುಂಡು, ತೂಕದ ಗುಂಡು, ನೀರಿನಲ್ಲಿ ಕೇಳಿಸ್ಕೊಳ್ಳಿ ಪೂರ. ಬೆಳ್ಳನೆ ಗುಂಡು, ತೂಕದ ಗುಂಡು, ನೀರಿನಲ್ಲಿ ತೇಲುತ್ತೆ, ಬೆಂಕಿಯಲ್ಲಿ ಕರಗುತ್ತೆ.
1: ಬೆಣ್ಣೆ ಇರ್ಬೋದನ್ರಿ ಮೇಡಮ್?
0: ಬೆಣ್ಣೆ ಇರ್ಬೋದಾ?
1: ಇರ್ಬೋದಂತ ಅನ್ಕೊಂಡಿದ್ರಿ. ಮತ್ತೆ ಬೆಂಕಿ ಕರಗತ್ತಂದ್ರ ಮತ್ತ ಅದ್ರಿ ನೀರಾಗಾದ್ರೆ ತೇಲುತ್ತೀರಿ? ಅದು
0: ನೀರಲ್ಲಿ ತೇಲುತ್ತೆ,
1: ಬೆಂಕಿ ಕರಗತ್ತೆ,
0: ಬೆಂಕಿಲ್ ಕರಗತ್ತೆ. ಹೌದಲ್ವಾ? ನೋಡಿ, ಸರಿ ಉತ್ತರ ಕೊಟ್ಬಿಟ್ಟಿದ್ದೀರಾ
1: ಮೇಡಮ್.
0: ಕರೆ ಮಾಡಿ ಸರಿ ಉತ್ತರ ಕೊಟ್ಟಿದ್ದಕ್ಕೆ ಅಭಿನಂದನೆಗಳು. ನಮಸ್ಕಾರ.
1: ಥ್ಯಾಂಕ್ ಯು ರೀ ಮೇಡಮ್. ನಮಸ್ತೆ.

0: ನಮಸ್ತೆ.
1: ನಮಸ್ಕಾರ ಮೇಡಮ್, ನಾನು ಕಟ್ಟಿನಕೆರೆ ಮಾರುಕಟ್ಟಿನ ನಂದಕುಮಾರ್ ಮೇಡಮ್.
0: ನಂದಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಆಕಾಶವಾಣಿಯ ಸಿಬ್ಬಂದಿ ಎಲ್ಲರಿಗೂ ನಮ್ಮ ವಂದನೆಗಳು.
0: ನಮಸ್ತೆ
1: ಹೇಳಿ ಮೇಡಮ್.
0: ನಿಮ್ಮ ಒಗಟು ಹೀಗಿದೆ
1: ಹೇಳಿ ಮೇಡಮ್.
0: ಮನವನ್ನು ತಣಿಸುತ್ತ ತಲೆಯನ್ನು ತೂಗುತ್ತ ನಮ್ಮನ್ನ ಕುಣಿಸುತ್ತದೆ, ಏನಿದು?
1: ಇನ್ನೊಂದ್ಸರಿ ಹೇಳಿ ಮೇಡಮ್, ದಯವಿಟ್ಟು.
0: ಮನವನ್ನು ತಣಿಸುತ್ತ ತಲೆಯನ್ನು ತೂಗುತ್ತ ಕುಣಿಸುವುದು ನಮ್ಮನ್ನು, ಏನಿದು?
1: ಮೆದುಳು ಮೇಡಮ್.
0: ಅಲ್ಲ,
1: ನಮ್ಮ ಅಂಗಾಂಗದಲ್ಲಿ ಮೆದುಳೆ ತಾನೆ ನಮ್ಮನ್ನ ಎಲ್ಲ ಅದು ಇದು ಮಾಡೋಣ.
0: ಅಲ್ಲ ಅಲ್ಲ ಅಲ್ಲ, ಇದು ಒಗಟೆ
1: ಕಿವಿ ಇಲ್ಲ ಮೂಗು
0: ಇಲ್ಲ ಇಲ್ಲ, ಒಗಟೆ ಬೇರೆ ತರ ಇದೆ. ನೋಡೋಣ, ಕೇಳಿಸ್ಕೊಳ್ತಾರಿ, ಮುಂದಿನ ಕರೆ ಹೋಗ್ತಾ ಇದೀವಿ. ನಮಸ್ಕಾರ. ನಮಸ್ತೆ.
2: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರಿದು?

0: ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮೇಡಮ್.
1: ನಿಮ್ಮ ಹೆಸರು?
0: ಮಧುಕುಮಾರ್ ಮೇಡಮ್.
1: ಮಧುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
0: ಥ್ಯಾಂಕ್ ಯು ಮೇಡಮ್.
1: ನಿಮ್ಮ ಒಗಟು ಹೀಗಿದೆ: ಮನವನು ತಣಿಸುತ್ತ ತಲೆಯನ್ನು ತೂಗುತ್ತ ಕುಣಿಸುವುದು ನಮ್ಮನ್ನು.
0: ಸಂಗೀತ ಅಥವಾ ರೇಡಿಯೋ?
1: ಸಂಗೀತ ಅಥವಾ ರೇಡಿಯೋ. ಸರಿಯಾದ ಉತ್ತರ ಸಂಗೀತ.
0: ಥ್ಯಾಂಕ್ ಯು ಮೇಡಮ್.
1: ಸರಿಯಾದ ಉತ್ತರವನ್ನ ಊಹಿಸಿದ್ರ?
0: ಸಂಗೀತ ಅಂತ ಗೊತ್ತಿತ್ತು, ಇಲ್ಲಿ ಅಂದ್ಬಿಟ್ಟು ಇನ್ನೊಂದು ಆಲ್ಟರ್ನೇಟಿವ್ ರೇಡಿಯೋ ಅಂತ ಹೇಳಿದೆ.
1: ರೇಡಿಯೋದಲ್ಲಿ ಬರೋ ಸಂಗೀತ ಅಂತ ಹೇಳ್ಬೋದಲ್ಲ ಈಗ.
0: ಹೌದಲ್ಲ,
1: ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮಧುಕುಮಾರ್ ಅವರೇ.
0: ಮೇಡಮ್, ಇವತ್ತಿನ ಬೆಳಗಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಇದು ವನ್ಯಜೀವಿ ಇದು ಪ್ರಾಣಿ ಸಂಘರ್ಷದ ಅದು ಚೆನ್ನಾಗಿತ್ತು, ಮಾನವ ಸಂಘರ್ಷ ಕುರಿತದ್ದು.
1: ಹೌದು ಹೌದು,
0: ತುಂಬಾ ಚೆನ್ನಾಗಿ ಮೂಡಿ ಬಂತು ಮೇಡಮ್ ಕಾರ್ಯಕ್ರಮ.
1: ಧನ್ಯವಾದ, ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಕರೆ ಮಾಡಿದಕ್ಕೆ ಧನ್ಯವಾದ, ಸರಿ ಉತ್ತರ ಕೊಟ್ಟಿದ್ದೀರಾ, ಅಭಿನಂದನೆಗಳು, ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.
1: ಮುಂದಿನ ಕರೆ ಯಾರು, ಎಲ್ಲಿಂದ ಅಂತ ನೋಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ನಿಮ್ಮ ಹೆಸರು?
2: ಮೋಹನ್ ಕುಮಾರಿ ಅಂತ.
1: ಮೋಹನ್ ಕುಮಾರಿ ಅವರೇ, ತಿಂಡಿ ಆಯ್ತಾ? ಧ್ವನಿ ಕಡಿಮೆ ಬರ್ತಿದೆಯಲ್ಲ. ಧ್ವನಿ ಕಡಿಮೆ ಬರ್ತಿದೆಯಲ್ಲ. ಏನ್ ತಿಂಡಿ ಮಾಡಿದ್ರಿ? ತಿಂಡಿ ಆಯ್ತು. ಏನ್ ತಿಂಡಿ?
2: ತಿಂಡಿ ಚಿತ್ರಾನ್ನ ಮಾಡಿದ್ರಿ.
1: ಕಡಿಮೆ ತಿಂದ್ಬಿಟ್ರ ಅಂತ?
2: ಇಲ್ಲ ಮೇಡಮ್.
1: ಓಕೆ, ಕಾರ್ಯಕ್ರಮ

0: ಹೇಳ್ತಾ ಇದ್ದೀರಾ?
1: ಈಗ
0: ನಿಮ್ಮ ಒಗಟು ಹೇಗಿದೆ? ಮುಟ್ಟದ್ರೆ ಮುಷ್ಟಿ, ಮನೆ ತುಂಬ ಬಿಟ್ರೆ ಬೆಳ್ಳಿ, ಹಿಡಿಯೋದೇ ಕಷ್ಟ. ಯೋಚನೆ ಮಾಡ್ತಾ
1: ಇದ್ದೀರಾ?
0: ಯೋಚನೆ ಮಾಡ್ಬೇಕಲ್ಲ, ಸ್ವಲ್ಪ ನೋಡೋಣ ಏನಾದ್ರೂ ತಲೆಗೆ ಬರುತ್ತಾ ಅಂತ. ಮುಟ್ಟಿದ್ರೆ ಮುಷ್ಟಿ, ಮನೆ ತುಂಬ ಬಿಟ್ರೆ ಬೆಳ್ಳಿ, ಹಿಡಿಯೋಕಂತೂ ಸಿಗೋದೇ ಇಲ್ಲ, ಬಹಳ ಕಷ್ಟ ಹಿಡಿಯೋದು. ಇರ್ಲಿ, ಪರವಾಗಿಲ್ಲ, ರೇಡಿಯೋ ಕೇಳ್ತಾ ಇರಿ, ಮುಂದಿನ ಕರೆಗೆ ಹೋಗ್ತಾ ಇದೀವಿ. ನಮಸ್ಕಾರ. ನಮಸ್ತೆ.
2: ಹಲೋ.
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರು ಮಾತನಾಡ್ತಿರೋದು?
2: ದೀಪದ ಬೆಳಕು, ಶಾಂತಿನಿ ಮಂಜುನಾಥ್ ಮೇಡಮ್.
0: ದೀಪದ ಬೆಳಕು ಅಲ್ವಲ್ಲ ಉತ್ತರ
2: ಅಲ್ವಾ? ಇನ್ನೊಂದ್ಸರಿ ಕೇಳಿ ಮೇಡಮ್.
0: ಮುಟ್ಟಿದರೆ ಮುಷ್ಟಿ, ಮನೆ ತುಂಬಾ ಬಿಟ್ರೆ ಬೆಳ್ಳಿ, ಹಿಡಿಯೋದಕ್ಕೆ ಸಿಗೋದೇ ಇಲ್ಲ, ಕೈಗೆ ಜಾರ್ತಾನೆ ಇರುತ್ತೆ ಅಂತ.
2: ಹೌದಾ? ಬೆಳಕು ಒಟ್ನಲ್ಲಿ ಲೈಟ್ ಅಥವಾ ಬೆಳಕು
0: ಅಲ್ವೇ? ಅಲ್ಲ
2: ಅಲ್ವಾ? ಹಾಗಾದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ ಮೇಡಮ್, ನೋಡೋಣ ಯಾರಾದ್ರೂ ಹೇಳಿ.
0: ನೋಡೋಣ, ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ.
2: ಧನ್ಯವಾದ.
0: ಯಾರಿದು?
3: ನಮಸ್ತೆ ಮೇಡಮ್, ನಾನು ಶೋಭಾ ಚಂದನ್, ಬಳ್ಳುಪೇಟೆಯಿಂದ.
0: ಕಾರ್ಯಕ್ರಮಕ್ಕೆ ಸ್ವಾಗತ ಶೋಭಾ ಅವ್ರಿಗೆ. ಉತ್ತರ ಗೊತ್ತಾಯ್ತಾ?
3: ನಾನು ಅದು ದೀಪದ ಬೇಕು ಅನ್ಕೊಂಡೆ. ಇನ್ನೊಂದ್ಸಲ ಕ್ಲೂ ಕೊಡಿ ಮೇಡಮ್, ಟ್ರೈ ಮಾಡ್ತೀನಿ.
0: ಮುಟ್ಟಿದ್ರೆ ಮುಷ್ಟಿ, ಮನೆ ತುಂಬಾ ಬಿಟ್ರೆ ಬೆಳ್ಳಿ, ಅಂದ್ರೆ ಅದು ತುಂಬಾ ಚಿಕ್ಕದಾಗಿ ಮನೆ ತುಂಬಾ ಹರಡುತ್ತೆ ಅದು, ಅಂದ್ರೆ ಮುಷ್ಟಿ ಗಾತ್ರಕ್ಕೇನೆ ಬೀಳೋದಿಲ್ಲ, ಕೈ ಹಿಡಿದ್ರೆ ಮುಷ್ಟಿ ತರ ಅನ್ಸುತ್ತೆ, ಆದ್ರೆ ಕೆಳಗ್ ಬಿಟ್ಟ ತಕ್ಷಣ ಕೈ ಹಿಡಿಯೋಕೆ ಆಗಲ್ಲ, ಅಷ್ಟು ಮಟ್ಟಕ್ಕೆ ಇರುತ್ತೆ ಇದು. ಮುತ್ತುಗಳಲ್ಲ ಅಂದ್ರೆ ಇದು ಹೇಗೆ ಅಂದ್ರೆ ಏನೋ
3: ಬಲ್ಪು
0: ಅಲ್ಲ ಅಲ್ಲ ಅಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ, ಇದು ಚುರುಕು ಅನ್ನೋದಕ್ಕೆ ನಾವ್ ಈ ಪದನ ಬಳಸ್ತೀವಿ, ತುಂಬಾ ಚುರುಕು ಅನ್ನೋದಕ್ಕೆ ಈ ಪದನ ಬಳಸ್ತೀವಿ. ಇರ್ಲಿ, ಬಹಳ ಕ್ಲೂ ಆಗಿದೆ, ನೋಡೋಣ ಇನ್ನೊಬ್ರನ್ನ ತಗೊಳ್ಳೋಣ, ಏನ್ ಹೇಳ್ತಾರೆ ನೋಡೋಣ. ಕೇಳಿದ್ರೆ ನಾವಿದ್ದೀವಿ ಒಗಟು ಜಿಗಟು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನೋಡೋಣ ಮತ್ತೆ ಕರೆ ಬರ್ತಾ ಇದೆ, ಯಾರಿದ್ದಾರೆ ಅಂತ. ನಮಸ್ತೆ.
4: ಹಲೋ.
0: ನಮಸ್ತೆ.
4: ನಮಸ್ತೆ ಮೇಡಮ್.
0: ಯಾರು ಮಾತನಾಡ್ತಿರೋದು?
4: ನಾನು ಶೋಭಾ ಅಂತ ಮೇಡಮ್.
0: ಶೋಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ ಯು ಮೇಡಮ್.
0: ಶೋಭಾ ಸ್ಕ್ವೇರ್, ನೀವೀಗ ಎರಡನೇ ಶೋಭಾ ಮಾತಾಡ್ತಿದ್ದೀರಾ?
4: ಪಾದರಸ ಅಂತ ಅನ್ಕೊಂಡಿದ್ದೀನಿ ಮೇಡಮ್.
0: ಅನ್ಕೊಂಡ್ಬಿಟ್ರ ಪಾದರಸ ಅಂತ?
4: ಯಾಕೆಂದ್ರೆ ಅದು ಕೈ ಸಿಗೋದಿಲ್ಲ, ನೋಡೋದಕ್ಕೆ ಬಿಳಿ ಟೈಪೇ ಇರುತ್ತೆ.
0: ಹೌದು ಹೌದು.
4: ಮರ್ಕಿರಿ ತುಂಬಾ ಫಾಸ್ಟ್ ಅಲ್ವಾ, ಅದನ್ನ ಹಿಡ್ಕೊಳಕ್ ಆಗಲ್ಲ.
0: ಊಹೆ ಮಾಡಿದ್ರಾ
4: ಅಂದ್ರೆ ಸ್ವಲ್ಪ ಧೈರ್ಯ ಇತ್ತು ನನಗೆ, ಅದೊಂದು ಯಾವ್ದೋ ಒಂದ್ ಇದ್ರಲ್ಲಿ ನಾನು ಓದಿದ್ದೆ, ಅದ್ ಕೈ ಸಿಗೋದಿಲ್ಲ ಬಿಟ್ರೆ ಕೈ ನೋಡ್ದಾಗ ಈಗ ನೋಡ್ದಂಗ್ ಕಾಣ್ತಿರುತ್ತೆ, ಅಂದ್ರೆ ಮುಷ್ಟಿ ಇದ್ದಂಗ್ ಕಾಣ್ತಿರುತ್ತೆ. ಅದನ್ನೇನಾದ್ರೂ ಒಡೆದೋದ್ರೆ ಅಂದ್ರೆ ನಾವೀಗ ಸಿಗ್ಮಾ ಮನೋಮೀಟರ್ ಎಲ್ಲ ಇರುತ್ತೆ ನೋಡಿ, ಎಲ್ಲ ಅದ್ರೊಳಗೆಲ್ಲ ಇರುತ್ತೆ ಅದು, ಆಮೇಲೆ ಥರ್ಮೋಮೀಟರ್ ಇರುತ್ತೆ, ಅದು ಕೈಯಲ್ಲಿ ಇರುತ್ತೆ ಬಟ್ ಒಡೆದೋದ್ರೆ ಬಿದ್ರೆ ಕೆಳಕ್ಕೆ ಹಿಡಿಯಕ್ಕಾಗೋದಿಲ್ಲ. ಅದನ್ನ
0: ನೋಡಿದೀರಾ ನೀವು?
4: ನೋಡಿದೀರಿ.
0: ಸರಿಯಾದ ನೋಡಿದೀರಾ, ಅದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದ, ಸರಿಯಾದ ಉತ್ತರಕ್ಕೆ ಅಭಿನಂದನೆಗಳು, ನಮಸ್ಕಾರ.
4: ಥ್ಯಾಂಕ್ ಯು.

ಇದುವರೆಗೂ ಒಗಟು ಜಿಗುಟು ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು.

0: ಜಿಗಿಟೆನಿಸುವ ಒಗಟುಗಳನ್ನ ಬಿಡಿಸಿದ,
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡಿದ ಕಾರ್ಯಕ್ರಮ
2: ಒಗಟು ಜಿಗಿಟು ಇಲ್ಲಿಯವರೆಗೆ ಮೂಡಿ ಬಂತು.
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಟಿ.
0: ಆಸಕ್ತಿ ಕುತೂಹಲದಿಂದ ಭಾಗವಹಿಸಿದ ನಿಮ್ಮ ಈ ಕಾರ್ಯಕ್ರಮವು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.

10:30 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಹಾಸನ ಕೇಂದ್ರ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಇರೋದು ನಿಮ್ಮ ಗೆಳತಿ ದೀಪಾ.

0: ಈಗ ಕೇಳೋಣ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಇಚ್ಛೆಯ ಗೀತೆಗಳನ್ನ ಕೇಳೋದಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳನ್ನು ಬರ್ಕೊಳ್ಳಿ, 246289 ಮತ್ತೊಂದು 245258. ಎಸ್ಟಿಡಿ ಕೋಡ್ 08172. ಕರೆ ಬರ್ತಾ ಇದೆ, ನೋಡೋಣ ಯಾರು ಎಲ್ಲಿಂದ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಹಾ, ಯಾರು ಎಲ್ಲಿಂದ?
1: ಮೇಡಮ್ ಅವರೇ, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ ಮೇಡಮ್.
0: ಓಕೆ ಸುರೇಶ್ ಅವ್ರ, ಏನ್ ಮಾಡೋದು?
1: ನಾವು ರೈತರ ಕುಟುಂಬದವ್ರು ಮೇಡಮ್. ಅವರೇ,
0: ಮಳೆ ಹೇಗಿದೆ?
1: ಮಳೆ ಇತ್ತೀಚೆಗೆ ಒಂದ್ ಸ್ವಲ್ಪ ಆಗ್ತಾ ಇದೆ ಮೇಡಮ್. ಅಂತ ಗಟ್ಟಿ ಮಳೆ ಏನಿಲ್ಲ, ನೆಲ ತೊಯ್ಯ ಅಂತ ಮಳೆ ಆಗಿದೆ ಮೇಡಮ್.
0: ಅಂದ್ರೆ ಅನುಕೂಲ ಏನಾದ್ರು ಆಯ್ತಾ?
1: ಇನ್ನು ಅಂತ ಅನುಕೂಲ ಏನಿಲ್ಲ ಮೇಡಮ್. ಅವರೇ,
0: ಓಹೋ,
1: ಹೇರಳವಾಗಿ ಮಳೆ ಬಂದ್ರೆ ಚಂದ ಮೇಡಮ್.
0: ಅದೇ ಅಂದ್ರೆ ಇನ್ನು ಸ್ವಲ್ಪ ಬರ್ಬೇಕಲ್ವಾ? ಈ ಸಲ ಸ್ವಲ್ಪ ಕಡಿಮೆನೆ ಆಗಿದೆ ಅನ್ಬೋದು.
1: ಗಾಳಿ ಬಹಳ ಬಿಸ್ತೈತೆ ಮೇಡಮ್, ಅದರಿಂದ ಮಳೆ ಕಡಿಮೆ ಮೇಡಮ್.
0: ಹೌದು, ಬೇರೆ ಕಡೆ ತಗೊಂಡೋಗ್ತಾ ಇದೆ.
1: ಹೌದೌದು ಮೇಡಮ್.
0: ಓಕೆ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಕೇಳ್ತೀರಾ?
1: ಹಳ್ಳಿ ಮೇಷ್ಟರ್ ಮೇಡಮ್ ಫಿಲಮ್. ಅದರಲ್ಲಿ ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಇತ್ತಲ್ಲ ಆ ಗೀತೆ. ಇರ್ಲಿ,
0: ಆಗ್ಲಿ, ನಿಮ್ಮ ಗೀತೆ ಪ್ರಸಾರ ಮಾಡೋಣ. ಯಾಕೆ ಇಷ್ಟ ಗೀತೆ ಅಂತ ಹೇಳ್ಬೋದಾ?
1: ಬಹಳ ಚೆನ್ನಾಗಿದೆ ಮೇಡಮ್ ಅವ್ರ ಗೀತೆ. ಆಡಿದ ಸಾಲುಗಳು ಚೆನ್ನಾಗದವು, ಆಡಿದವರು ಚೆನ್ನಾಗಿ ಆಡಿರ. ಆದ್ರಿಂದ
0: ಒಟ್ಟಾರೆ ನಿಮಗೆ ಸಾಹಿತ್ಯ ಸಂಗೀತ ಹಾಡದವರು ಎಲ್ಲ ಇಷ್ಟ ಆಗಿದ್ದಾರಲ್ವಾ?
1: ಹೌದು ಮೇಡಮ್. ಮಧುರವಾಗಿರಬೇಕು ಗೀತೆ ಕೇಳಕ್ಕೆ, ಅಂತ ಗೀತೆಗಳು ಸೆಲೆಕ್ಟ್ ಮಾಡ್ತೀನಿ.
0: ಆಮೇಲೆ ಸಂದೇಶ ಕೂಡ ಇದೆ ಹಾಡಲ್ಲಿ, ಚೆನ್ನಾಗಿದೆ.

0: ಹಳ್ಳಿ ಮೇಷ್ಟ್ರು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿಯವರ ಸ್ವರಗಳಲ್ಲಿ ಈ ಗೀತೆ ಮೂಡಿಬಂದಿತು.
1: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ ಕೆ ಎಸ್ ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
0: ನಮಸ್ತೆ.
2: ಹಲೋ, ನಮಸ್ಕಾರ ಮೇಡಮ್.
0: ಪರಿಚಯ ಮಾಡ್ಕೊಳ್ಳಿ.
2: ನಾನು ಗುರುಮೂರ್ತಿ ಹಾಸನ್ ಕೇರ್ ಫಾರ್ಮ್ ಇಂದ.
0: ಗುರುಮೂರ್ತಿ ಅವರೇ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್.
0: ಏನ್ ಮಾಡಿದ್ರಿ ತಿಂಡಿ?
2: ತಿಂಡಿ ಇವತ್ತು ಶಾವಿಗೆ ಉಪ್ಪಿಟ್ಟು.
0: ಓಹೋ, ಸರಿ, ಓಕೆ. ಹೇಳಿ, ಯಾವ ಚಿತ್ರದ ಗೀತೆಯನ್ನ ಕೇಳ್ತೀರಾ?
2: ಅಮೃತ ಅವರ ಹಿಂಡಿಯಿಂದ ತುಂತುರು ಹಾಕಿ ಮೇಡಮ್.
0: ತುಂತುರು ಮಳೆ ಬರ್ತಾ ಇದೆ ಅಂತ ತುಂತುರು ಗೀತೆ ಕೇಳ್ತಾ ಇದ್ದೀರಾ? ಹೊರಗೆ ಮಳೆ ಜೊತೆಗೆ ಆಕಾಶವಾಣಿಲಿ ಈ ಗೀತೆಯನ್ನ ಕೇಳ್ತಾ ಇನ್ನ ಸವಿಬಹುದು ಅಲ್ವಾ? ಆಗ್ಲಿ, ನಿಮ್ಮ ಇಚ್ಛೆಯ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ.
2: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದ, ನಮಸ್ಕಾರ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಹೇಳಿ, ಯಾರು?
2: ಇದು ಸಂಗಮ್ ಟೈಲರ್, ಶಶಿಕುಮಾರ್ ಅವರ ಪೇಟೆ ಮತ್ತೊಂದಿಂದ.
1: ಶಶಿಕುಮಾರ್ ಅವರೇ, ಏನ್ ಮಾಡ್ತಾ ಇದ್ದೀರಾ?
2: ಮೇಡಮ್, ನನ್ನ ಟೈಲರಿಂಗ್ ಮಾಡ್ತಾ ಇದ್ದೀನಿ.
1: ಟೈಲರಿಂಗ್? ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಾ?
2: ಆಗ್ತದೆ ಮೇಡಮ್.
1: ಈಗ ಮಳೆ ಅಲ್ವಾ, ಜನ ಬರ್ತಾರಾ?
2: ಕಡಿಮೆ ಸ್ವಲ್ಪ ಮಳೆ ಬರ್ತಾ ಇದೆ. ನಾಲ್ಕು ದಿವಸದಿಂದ ಮಳೆ ತರ ಇಲ್ಲ ಮೇಡಮ್.
1: ಅದೇ, ಇನ್ನೇನ್ ಫಂಕ್ಷನ್ಸ್ ಎಲ್ಲ ಶುರು ಆಗ್ತಿದೆ?
2: ಶುರು ಆಗಿದೆ ಮೇಡಮ್. ನಿನ್ನೆ ಎಲ್ಲ ಒಂದ್ ಮೂರ್ ಫಂಕ್ಷನ್ ಮುಗಿಸಿ, ಮೊನ್ನೆ ಒಂದ್ ಎರಡು ಎಂಗೇಜ್ಮೆಂಟ್, ಒಂದು ಗ್ರೂಪ್ ಗಳಿಸ. ನಿನ್ನೆ ಸಂಡೇ ಅಲ್ವಾ? ಹನ್ನೊಂದು ಗಂಟೆ ಬೆಳಗ್ಗೆ ಒಂದ್ ನಾಲ್ಕು ಗಂಟೆ ಗಂಟೆ ಎಲ್ಲ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡ್ಬಂದೆ ಮೇಡಮ್.
1: ಅದೇ ಅದೇ, ಅಂದ್ರೆ ಫಂಕ್ಷನ್ ಇದ್ದಷ್ಟು ನಿಮಗೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಲ್ವಾ?
2: ಮೇಡಮ್, ನಮ್ಗೀಗ ಮದುವೆ ಇತ್ತು, ಮತ್ತೆ ಗ್ರೂಪ್ ವೈಸ್ ಇತ್ತು, ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಇತ್ತು ಮೇಡಮ್. ಸ್ಕೂಲ್ ಯೂನಿಫಾರ್ಮ್
1: ಖಂಡಿತ. ನಿಜ, ಕಷ್ಟಪಟ್ಟು ಮಾಡೋರ್ಗೆ ಕೆಲ್ಸನೂ ಇರುತ್ತೆ, ದುಡ್ಡು ಸಿಗುತ್ತೆ. ಖಂಡಿತ. ಇವತ್ತು ಯಾವ ಚಿತ್ರದ ಗೀತೆಯನ್ನ ಕೇಳ್ತೀರಾ
2: ಮೇಡಮ್? ನಾನು ನನ್ನ ಹೆಂಡತಿಯಿಂದ
1: ಹೂವಿನ ಲೋಕ ಇಲ್ವಲ್ಲ
2: ಮೇಡಮ್? ಐತೆ ಐತೆ.
1: ಇಲ್ಲ ಇಲ್ಲ, ಆ ಹಾಡಿಲ್ಲ,

0: ಅದೇ ಚಿತ್ರದಲ್ಲಿ ಇನ್ಯಾವ್ದಾದ್ರು ಕೇಳ್ತೀರಾ?
1: ಯಾವ ಪ್ರಕಾರ ಮೇಡಮ್? ರಾಧಾರಾಣಿ.
0: ಯಾರೇ ನೀನು ಹಾಕ್ಬಿಡೋಣ ಹಾಡು, ಎಸ್ ಪಿ ಬಿ ಅವ್ರ ವಾಯ್ಸ್ ಅಲ್ಲಿ ಇದೆ.
1: ಆಯ್ತು,
0: ಈಗ ನಿಮ್ಮ ಗೀತೆ ಪ್ರಸಾರ ಆಗತ್ತೆ. ಧನ್ಯವಾದ.
1: ಓಕೆ.

0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹಲೋ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಪರಿಚಯ ಮಾಡ್ಕೊಳ್ಳಿ.
1: ಮೇಡಮ್, ಮಹೇಶ್ ಹೊಸೂರು ಶಿಕಾರಿಪುರದಿಂದ ಮೇಡಮ್.
0: ಏನ್ ಮಾಡ್ತಾ ಇರೋದು
1: ಮೇಡಮ್? ನಮ್ದು ಕಿರಾಣಿ ಅಂಗಡಿ ಇದೆ ಮೇಡಮ್.
0: ಕಿರಾಣಿ ಅಂಗಡಿನಾ?
1: ಹೌದು ಮೇಡಮ್.
0: ವ್ಯಾಪಾರ ಚೆನ್ನಾಗ್ತಾ ಇದೆಯಾ?
1: ಹಾ, ಪರವಾಗಿಲ್ಲ ಮೇಡಮ್. ಅದ್ರ ಬೇರೆ ಒಂದು ಆರರಿಂದ ಮಳೆ ಬಿಟ್ಟಿಲ್ಲ ಮೇಡಮ್, ಚೆನ್ನಾಗ್ ಬರ್ತಾ ಇದೆ ಮೇಡಮ್. ಅದೊಂದು ಖುಷಿ ಮೇಡಮ್.
0: ಒಳ್ಳೇದಾಗ್ಲಿ ಅಲ್ವಾ, ಮಳೆ ಬಂದ.

0: ಹೌದ್ ಮೇಡಮ್, ಯಾಕಂದ್ರೆ ರೈತರಿಗಿದ್ರೆ ನಾವು ಮೇಡಮ್,
1: ಖಂಡಿತ ರೈತರಿದ್ರೆ ನಾವು, ಜೊತೆಗೆ ಸ್ವಲ್ಪ ಬೆಲೆ ಕಡಿಮೆ ಆದ್ರೆ ಜನನು ತಗೊಳಕ್ ಜಾಸ್ತಿ ಜನ ಬರ್ತಾರೆ.
0: ಅದು ಮೇಡಮ್, ಯಾಕೆಂದ್ರೆ ಇಲ್ಲೆಲ್ಲ ನಮ್ ಹಳ್ಳಿ ಸೈಡ್ ಎಲ್ಲ ಇದು ಬೆಳಿತಾರಲ್ಲ ಮೇಡಮ್, ಎಲ್ಲ ತರಕಾರಿ ಅದೆಲ್ಲ ಬೆಳಿತಾರೆ. ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್, ಬೋರ್ವೆಲ್ ಎಲ್ಲ ಈಗ ಒಂದು ವಾರದಿಂದ ಮಳೆ ಬರ್ತಾ ಇರೋದು ಸ್ವಲ್ಪ ಖುಷಿ ಆಗಿದ್ದಾರೆ ಮೇಡಮ್.
1: ಸದ್ಯ ಹೀಗೆ ಮಳೆ ಬರ್ಲಿ, ಬರೋ ಕಡೆ ಏನಾದ್ರೂ ಚೆನ್ನಾಗಿ ಬಂದ್ರೆ ಸಾಕು ಅಲ್ವಾ?
0: ಹೌದೌದು ಮೇಡಮ್, ಯಾಕಂದ್ರೆ ಒಂದ್ ಅದ್ರ ಬೇರೆ ಈ ಸಲ ಒಂದ್ ತಿಂಗಳು ಲೇಟ್ ಆಯ್ತು ಮೇಡಮ್ ಮಾನ್ಸೂನ್.
1: ಹೌದು,
0: ಯಾಕಂದ್ರೆ ನಮ್ಮಲ್ಲಿ ಇದು ಮೇ ಎಂಡ್ ಜೂನ್ ಫಸ್ಟ್ ಗೆಲ್ಲ ಇದು ಮಾಡೋದು ಮೇಡಮ್, ಈ ಸಲ ಒಂದ್ ತಿಂಗಳು ಲೇಟ್ ಆಯ್ತು ಮೇಡಮ್.
1: ಹೌದು, ಎಲ್ಲಾ ಕಡೆನೂ ಹಾಗೆ ಆಗಿದೆ. ಸರಿ,
0: ಹೌದು ಮೇಡಮ್.
1: ಹೇಳಿ, ಯಾವ ಚಿತ್ರದ ಗೀತೆ ಬೇಕು
0: ಮೇಡಮ್? ನನಗೆ ಯೋಧ ಫಿಲಂ ಇಂದ ಮೇಡಮ್. ಸೂರ್ಯ ನೋಡಯ್ಯ ನಮ್ಮ ಜೋಡಿಯ, ಈ ಸಾಂಗ್ ಇದೆ ಮೇಡಮ್ ಅದರೊಳಗೆ.
1: ಓಕೆ, ನಿಮ್ಮ ಇಚ್ಛೆಯ ಗೀತೆ ಈಗ ಪ್ರಸಾರ ಆಗುತ್ತೆ, ಕೇಳಿ. ಧನ್ಯವಾದ, ನಮಸ್ಕಾರ. ಓಕೆ, ಯೋಧ ಚಿತ್ರದ ಗೀತೆ ಸುರೇಶ್ ಪೀಟರ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಸ್ವರಗಳಲ್ಲಿ.

ಇದುವರೆಗೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ಸುನೀಲ್ ಕುಮಾರ್, ಆರ್ಕೆ ಲೋಕೇಶ್ ಹಾಗೂ ಪಿಎಂ ರಾಜು.

ಕೇಳುಗರೆ, 11 ಗಂಟೆಗೆ ಫುಲ್ವಾರಿ ಗೀತೋಂ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. 11:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಆರ್ ಮಹಾಲಿಂಗಂ ಅವರ ಕೊಳಲು ವಾದನವನ್ನು ಆಲಿಸಲಿದ್ದೀರಿ. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರುವುದು. 12:30ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಸರ್ಕಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಮೂಡಿಬರುವುದು.

ಕೇಳುಗರೇ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 11 ಗಂಟೆಗಳು. ಫುಲ್ವಾರಿ ಗೀತೋಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕುನಾಲ್ ಗಾಂಜಾವಾಲ ಅವರು ಹಾಡಿರುವ ಕ್ರಿಸ್ ಚಿತ್ರದ ಗೀತೆ. ವಿಜಯ ಅಖೇಲಾ ಅವರು ಈ ಗೀತೆಯನ್ನು ಬರೆದಿದ್ದಾರೆ.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಷ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ HR ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಈಗ ಕೆಕೆ ಅವರು ಹಾಡಿರುವ ಗ್ಯಾಂಗ್ಸ್ಟರ್ ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಪ್ರೀತಮ್. ಗೀತೆಯ ರಚನೆ ನೀಲೇಶ್ ಮಿಶ್ರಾ ಅವರದು.

0: ಕೇಳುವರೆ ಇದೊಂದು ಪ್ರಕಟಣೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗೆಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕ್ಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಇದುವರೆಗೆ ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.

ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್ ಅವರ ಯುಗಳ ಸ್ವರದಲ್ಲಿ ಹಮ್ ಆಪ್ಕೆ ದಿಲ್ ಮೇ ರಹತೆ ಹೇ ಚಿತ್ರದ ಗೀತೆ. ಸಮೀರ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅನ್ನು ಮಲ್ಲಿಕ್.

0: ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
1: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
0: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ತೋಟಗಾರಿಕೆ ಇಲಾಖೆ ಹಾಸನ.
3: ಇಂದು ಸಂಜೆ 6:51 ಪ್ರಸಾರವಾಗುವ ಫಲಸಿರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ತಾಳೆಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾಧಿಕಾರಿ ಬಿಕೆ ಅಶ್ವಿನಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್.

0: ఆకాశవాణి హసన
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಟಿಆರ್ ಮಹಾಲಿಂಗಂ ಅವರ ಕೊಳಲು ವಾದನ, ಸರಸ್ವತಿ ರಾಗ, ರೂಪಕತಾಳದಲ್ಲಿ ಕೇಳಿ ಸಂತ ತ್ಯಾಗರಾಜರ ಕೃತಿ ಅನುರಾಗಮು ಲೇನಿ.

ಇದುವರೆಗೆ ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಆರ್ ಮಹಾಲಿಂಗಂ ಅವರ ಕೊಳಲು ವಾದನವನ್ನು ಕೇಳಿದಿರಿ.

ಕೇಳುಗರೆ, ಮಧ್ಯಾಹ್ನ 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಮತ್ತು ನಿರ್ದೇಶಕರಾದ ಶ್ರೀನಿವಾಸ್ ಸರ್ಕಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 1:20 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮಧ್ಯಾಹ್ನ 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಹಾಸನ ಈಗ ವೇಳೆ 12:00 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ನಿರೀಕ್ಷಿತ ಮುಂಗಾರು ಮಳೆಯಾಗದ ಹಿನ್ನೆಲೆ ಮುಂಗಾರು ಬಿತ್ತನೆ ಕುಂಠಿತಗೊಂಡಿದೆ. ನಾಡಿನಾದ್ಯಂತ ಸೂಪರ್ ಎಲ್ನಿನೋ ಪ್ರಭಾವದಿಂದ ಬರದ ಛಾಯೆ ಆವರಿಸಿದೆ. ವಿಭಾಗವಾರು ಬರ ಪರಿಸ್ಥಿತಿ ಅವಲೋಕಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಗೆ ಆಗಮಿಸಿ ನಾಳೆ ವಿಶೇಷ ಸಭೆ ಆಯೋಜಿಸಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸೂಪರ್ ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಶೇಕಡ 35ರಷ್ಟು ಮಳೆ ಕೊರತೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಕಲ್ಯಾಣ ಕರ್ನಾಟಕದ ಕಲಬುರಗಿಯಿಂದ ವಿಭಾಗವಾರು ಬರ ಸಮಸ್ಯೆ ಕುರಿತು ಮುಖ್ಯಮಂತ್ರಿಯವರು ಸಭೆ ನಡೆಸಲಿದ್ದಾರೆ ಎಂದರು. ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿತ್ರದುರ್ಗ ಶಾಖಾ ಕಾಲುವೆಯ ಗೋನೂರು ಆಕ್ವಾಡಕ್ಟ್ ಕಾಮಗಾರಿ ಪರಿಶೀಲಿಸಿದ ಬಳಿಕ ಅವರು ಮಾತನಾಡಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಎಲ್ಲ ಕಾಮಗಾರಿಗಳನ್ನು 2028ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಕೆಆರ್ಎಸ್ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಅಲ್ಪ ಚೇತರಿಕೆ ಕಂಡಿದೆ. 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು ನಿನ್ನೆಯಿಂದ 1095 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 9ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಹಿನ್ನೆಲೆ ಮೂಡಿಗೆರೆ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಿಂದಾಗಿ ಸಂಭವಿಸಿರುವ ಕೃಷಿ ಹಾನಿಯ ಕುರಿತಂತೆ ಆದಷ್ಟು ಶೀಘ್ರ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅಧಿಕಾರಿಗಳಿಗೆ

0: ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ವ್ಯಾಪ್ತಿಯಲ್ಲಿ 1300 ಕೆರೆಗಳಿವೆ. ಇವುಗಳಲ್ಲಿ ಸುಮಾರು 500 ಕೆರೆಗಳು ಒತ್ತುವರಿಯಾಗಿದ್ದು, ಕೆರೆಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕಂತನಹಳ್ಳಿ ಪ್ರದೇಶದ 300 ಎಕರೆ ದಟ್ಟ ಅರಣ್ಯ ಭೂಮಿ ನಾಶ ತಡೆಯಲು ಅರಣ್ಯ ಇಲಾಖೆ ವಿಶೇಷ ಯೋಜನೆ ಜಾರಿಗೊಳಿಸಿ ದೇವರ ಕಾಡು ಎಂದು ಘೋಷಿಸುವಂತೆ ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವೃಕ್ಷಲಕ್ಷ ಆಂದೋಲನದ ಸಂಚಾಲಕ ಶ್ರೀಪಾದ್ ಬಿಚ್ಚುಗತ್ತಿ.
1: ಸೊರಬ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾನ್ ಪ್ರದೇಶಗಳಿದ್ದು 114 ಕಾನ್ ಪ್ರದೇಶಗಳಲ್ಲಿ ಕೇವಲ 14 ಉಳಿದಿವೆ. ಅವುಗಳಿಗೂ ಲಗ್ಗೆ ಹಾಕಿದ್ದು ಬಯಲು ನಾಗಡೋ ಆಗುವಲ್ಲಿ ದಾಪುಗಾಲಿಡುತ್ತಿರೋದು ಖೇದಕರ ಸಂಗತಿ. ಅರಣ್ಯ ಕಂದಾಯ ವಾದ ವಿವಾದದಲ್ಲಿ ಅರಣ್ಯ ಸೊರಗ್ತಾ ಇದೆ. ಕೂಡಲೇ ಎರಡು ಇಲಾಖೆಗಳು ಜಂಟಿ ಕಾರ್ಯಾಚರಣೆ ಮೂಲಕ ಅರಣ್ಯ ಸಂರಕ್ಷಣೆಗೆ ಮುಂದಾಗಬೇಕು. ಉಳಿದಿರುವ ಅರಣ್ಯಕ್ಕೆ ಜೀವವೈದ್ಯ ತಾಣದ ಮಾನ್ಯತೆ ನೀಡಬೇಕು. ಚಂದ್ರಗುತ್ತಿ ಗಣಿಯಿಂದ ಶಿಲಾರಣ್ಯಕ್ಕೆ ಧಕ್ಕೆ ಆಗ್ತಿದೆ. ಗಣಿ ನಿರ್ಬಂಧಕ್ಕೆ ಇಲಾಖೆಗಳು ಮುಂದಾಗಿ ಕ್ರಮ ಕೈಗೊಳ್ಳಬೇಕೆಂದು ನಾವು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ.
2: ಸೊರಬ ತಾಲೂಕಿನಲ್ಲಿ 1000 ಕೆರೆಗಳಿವೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಆಡುವಂತ ಆದ್ರೆ ಮುಕ್ಕಾಲು ಭಾಗ ಕೆರೆಗಳು ಅತಿಕ್ರಮಿಸುತ್ತಾಗಿದೆ. ಕೂಡಲೇ ಒತ್ತುವರಿಯಾದ ಕೆರೆಯನ್ನು ಸಂರಕ್ಷಿಸಬೇಕು. ಕಾನರಣ್ಯ ಉಳಿಯಬೇಕು.
0: ಇಂದು ದೇಶದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಬು ಜಗಜೀವನ್ ರಾಮ್ ಅವರ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಇರುವ ಡಾ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಡಾ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಜಿಲ್ಲಾಧಿಕಾರಿ ಡಾ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಶೋಭಾರಾಣಿ ಸೇರಿದಂತೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಇಂದು ಟಿಬೆಟಿಯನ್ ಬೌದ್ಧಗುರು 14ನೇ ದಲೈಲಾಮಾ ಅವರ ಜನ್ಮದಿನ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ದಲೈಲಾಮಾ ಅವರಿಗೆ ಗಣ್ಯರು 91ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ದೇಶದ ಏಕತೆ ಹಾಗೂ ರಾಷ್ಟೀಯ ಅಖಂಡತೆಯ ಹರಿಕಾರ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಜಯಂತಿ ದಿನವಾದ ಇಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
3: ಆಕಾಶವಾಣಿ ವನಿತಾ ವಿಹಾರ.
4: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜನಗರ ಜನಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.

0: ರತ್ನ ಏನ್ರಿ ಹಾರ್ ಜೋರ್ ನಡ್ದಾವಲ್ರಿ, ಕೆಲ್ಸ ಮುಗಿದೈತ್ರಿ?
1: ಬರ್ರಿ ಬರ್ರಿ, ಆಯ್ತ್ ಬರ್ರಿ. ಅಕ್ಕೂರ್ ಅವ್ರ, ನಂದಾ, ಉಮಾ, ಯಾಕೋ ನಮ್ದು ಮಂಡಳದಾಗ ಕಾರ್ಯಕ್ರಮಕ್ಕ ಪ್ರಾರ್ಥನೆ ಹಾಡ್ರಿ ಅಂತ ಹೇಳಿದ್ರಿ ನೋಡ್ರಿ, ಅದಕ್ಕ ಈ ಹಾಡು ಸೆಲೆಕ್ಟ್ ಮಾಡಿಕೊಂಡೆ. ನಾವ ಎಲ್ಲಾರು ಹೇಳೋದು, ಅದಕ್ಕ ಮೊದ್ಲ ಇದು ಹಾಡು ಹೇಳಿ ಆಮೇಲೆ ಮಾತಾಡೋಣಂತಲ್ಲ.

0: ಇದ ಹಾಡು ಇರ್ಲೇನ್ರಿ ಅಕ್ಕೂರವ್ರ?
1: ಇಲ್ರಿ, ಗಣಪನ ಹಾಡು ಬಹಳ ಚಂದ ಐತ್ರಿ.
0: ಅಂದಂಗ ನಾ ಕೇಳುದು ಮರ್ತೆ ನೋಡ್ರಿ, ಯಾಕೋ ತಡ ಆತಲ್ಲ ಎಲ್ಲರೂ ಬರುವುದು.
2: ಹೌದ್ರಿ, ನಮ್ ಮನೆಗೆ ನಮ್ಮ ಅಜ್ಜ ಅಜ್ಜಿ ಊರಿಂದ ಬಂದ್ರಿ. ಬಂದ್ ಕೂಡ್ಲೆ ಹಂಗ ಹೊರಗ್ ಬರುವುದು ಸರಿ ಕಾಣುದಿಲ್ಲ ಅಂತ ಅವ್ರ ಜೋಡಿ ಮಾತಾಡಿ ಕುಡಿಯಕ್ ಕಷಾಯ ಮಾಡ್ಕೊಟ್ಟು ಅವ್ರಿಗೆ ಹೇಳ್ ಬಂದೇನ್ ನೋಡ್ರಿ.
1: ಹೌದ್ರಿ ನಂದ, ಚಲೋ ಮಾಡಿದ್ರಿ ನೋಡ್ರಿ. ಹಿರಿಯಾರು ಅಂದ್ರ ಮನಿಗೆ ಕಳಸಿದ್ದಂಗ, ಅವ್ರಿದ್ರ ಮನಿಗೆ ಎಷ್ಟ್ ಖಳ ಇರ್ತೈತಿ, ಮತ್ತ ಮನಿ ತುಂಬಿದಂಗ ಅನಸ್ತೈತಿ ನೋಡ್ರಿ ಉಮಾ.
3: ಹೌದ್ರಿ, ಹಿರಿಯಾರು ಇದ್ರ ಮನ್ಯಾಗ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳು ಇರ್ತಾವ ನೋಡ್ರಿ.
0: ಖರೇ ನೋಡ್ರಿ ನಂದ, ಅಗ್ರಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ ನೀವು.
1: ಹೂನ್ರಿ, ನಾವು ಮನ್ಯಾಗ ಹಿರಿಯ ಹಾಕೊಟ್ಟ ದಾರಿಯೊಳಗ ನಡೆದ್ರ ನಮ್ಮ ಮಕ್ಕಳು ಬಂದಂತ ನಮ್ ಸೊಸೆಂದ್ರು ಮುಂದಿನ ಪೀಳಿಗೆಯವರಾದ ಮೊಮ್ಮಕ್ಕಳು ಹಂಗ ನಡೀತಾರ ನೋಡ್ರಿ. ನಾವು ಮೊದಲ ಹಿರಿಯರಿಗೆ ಗೌರವ ಕೊಟ್ಟು ಅದಾರಿ ಮಕ್ಕಳಿಗೆ ತೋರಿಸಿದ್ರ ಅವರು ಹಂಗ ನಡ್ಕೊಂಡು ಸಂಸ್ಕಾರವಂತರಾಗಿ ಬೆಳಿತಾರ ನೋಡ್ರಿ.
2: ಅವರು ಸಾತ್ವಿಕ ಆಹಾರ, ನೈಸರ್ಗಿಕವಾಗಿ ಬೆಳೆದ ತಾಜಾ ತರಕಾರಿಗಳನ್ನ ಹಣ್ಣು ಹಂಪಗಳನ್ನ ತಿಂತಾ ಇದ್ರಲ್ರಿ.
3: ಹೌದ್ರಿ, ಅದಕ್ಕ ಅವರು ಎಷ್ಟು ಗಟ್ಟಿಮುಟ್ಟಿ ಆಗಿದ್ರು ನೋಡ್ರಿ.
0: ಖರೆ ಅದ ನೋಡ್ರಿ ನಂದ ನೀವ್ ಹೇಳೋದು, ಅದ ಈಗಿನ ಕಾಲದ ಮಂದಿ ನೋಡ್ರಿ, 30 ವರ್ಷಕ್ಕಂದ್ರ 108 ಬ್ಯಾನಿ ಹುಟ್ಟಿರ್ತಾವ.
2: ಹೂನ್ರಿ ಪಾರತ್ನ, ಹಾಳು ಮೋಳು ಹೊರಗಿಂದು ರಸ್ತೆದ್ದು ತಿಂತಾವು, ಅದಕ್ಕೇನ್ ಸ್ವಚ್ಛತಾ ಇರುವುದಿಲ್ಲ ಏನಿಲ್ಲ, ಮತ್ ಬೆಂಗಳ ಬರ್ದೆ ಏನಾಗ್ತೈತಿ.
1: ಅಲ್ರಿ, ಸಣ್ಣ ಸಣ್ಣ ಹುಡುಗರು ಬರೇ ಮ್ಯಾಗಿ ಗೋಬಿ ಅಂತ ತಿಂತಾರ್ರಿ, ಅದೆಲ್ಲ ಮೈದಾದಾಗ ಮಾಡಿ ಕರ್ದಿಟ್ಟಿರ್ತಾರ ನೋಡ್ರಿ, ಹಂಗಾಗಿ ಅವು ಪಚನ ಆಗೋದಿಲ್ರಿ ಅಂತ ಹೇಳಿ ಹಗಲೆಲ್ಲ ಡಾಕ್ಟರ್ ಕಡೆ ಹೋಗೋದೇ ಹೋಗೋದ ನೋಡ್ರಿ.
2: ಹೌದ್ರಿ, ಡಾಕ್ಟರ್ ಹೇಳ್ತಾರ ನೋಡ್ರಿ, ಪೌಷ್ಟಿಕ ಆಹಾರ ಸೇವನೆ ಮಾಡ್ರಿ, ಹಸಿರು ತರಕಾರಿನ್ರಿ, ನೀರ್ ಹೆಚ್ ಕುಡೀರಿ, ಹೊರಗಿನ ಆಹಾರ ತಿನ್ಬೇಡ್ರಿ ಅಂತೆಲ್ಲ ಹೇಳ್ತಾರ್ರಿ.
0: ಅಲ್ರಿ, ಈಗಿನ ಮಂದಿಗೆ ಡಾಕ್ಟರ್ ಹೇಳಿದ್ದ ಖರೆ ನೋಡ್ರಿ, ಅವ್ರದ್ದ ಕೇಳ್ತಾರ. ನಾವೇನಾರ ಹೇಳಕ್ ಹೋದ್ರ ಅಯ್ಯ ನಿಮ್ ಕಾಲ ಅಲ್ಲಿದ್ ಬರೇ ಬರೇದನ್ನ ತಿನ್ನಾಕ ಉಣ್ಣಾಕ ಅಂತಾರ. ನಮ್ ಹಿರಿಯರ್ ನೋಡ್ರಿ ಎಷ್ಟು ಪದ್ಧತಿ ಸೀರ ತಿನ್ನು ಉಣ್ಣುದು ಏನೇನ್ ಮಾಡ್ಬೇಕು ಯಾವಾಗ ಹೆಂಗ ಅಂತ ಎಷ್ಟು ಚಂದ ಹಾಕಿ ಕೊಟ್ಟಾರ.
1: ಅಲ್ಲ, ಹಬ್ಬ ಹುಣವುಗಳು ಮಾಡೋದ ನೋಡ್ರಲ್ಲ, ಯಾವ ಹಬ್ಬಕ್ಕ ಏನ್ ಮಾಡೋದು ಅಂತ ನಿಮ ಹಾಕ್ಯಾರ. ಅವು ಎಷ್ಟ ಅರ್ಥಪೂರ್ಣ ಅದಾವ ಅಂದ್ರ, ಮಣ್ಣಿಗೆ ಗೌರವ ಕೊಡೋದಕ್ಕ ಗುಳ್ಳವ್ವ ನಾಗಪ್ಪ ಮಣ್ಣಿಲೆ ಮಾಡಿ ಪೂಜೆ ಮಾಡ್ತೀವಿ, ಮತ್ತ ನವರಾತ್ರಿಗೆ ಅದಾಮಿಗೆ ಬೀಜ ಹಾಕಿ ಸಸಿ ಬೆಳೆಸಿ ಹಬ್ಬ ಮಾಡ್ತೀವಿ. ಇನ್ನ ದೀಪಾವಳಿಗೆ ಮಣ್ಣಿನ ಪ್ರಂಟಿ ಮಾಡಿ ದೀಪ ಬೆಳಗ್ತೀವಿ, ಮತ್ತ ಸಗಣಿಲೆ ಪಾಂಡವರನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ. ಎಷ್ಟು ಚಂದ ಪದ್ಧತಿಗಳು ನೋಡ್ರಿ ಅಲ್ಲೇನ್ರಿ ರತ್ನ ಇವೆಲ್ಲ.
3: ಹೌದ್ರಿ, ನೀವು ಹೇಳೋದು ಬರೋಬ್ಬರಿ ಐತಿ ನೋಡ್ರಿ, ಅದಕ್ಕ ಹಿರಿಯರು ಮನ್ಯಾಗ ಇರ್ಕೊಂಡೋದ್ರಿ.
2: ಅಲ್ರಿ ನಂದ, ಮೊದ್ಲು ರೊಕ್ಕ ರೂಪಾಯಿ ವಿಚಾರನು ಎಷ್ಟು ಸರಳ ಇತ್ರಿ, ಎಲ್ಲಾ ಮನಿ ಹಿರಿಯರ ನಡ್ಸ್ಕೊಂಡು ಹೋಗ್ತಿದ್ರು, ಯಾವ್ದು ಕಮ್ಮಿ ಆಗದಂಗ ರೊಕ್ಕದ ಸರಿಯಾದ ಉಪಯೋಗ ಮಾಡುದು ಉಳಿತಾಯ ಮಾಡುದು ಮಾಡ್ತಿದ್ರು ನೋಡ್ರಿ.
1: ಹೌದ್ರಿ, ಅವಾಗ ಹೆಚ್ಚು

0: ಸಾಲ ಸೋಲ ಮಾಡೋದ ಇರ್ತಿದ್ದಿಲ್ಲ, ಯಾವ ಕೆಲ್ಸಕ್ಕ ಯಾವ ಕಾರ್ಯಕ್ಕ ಎಷ್ಟ್ ಖರ್ಚು ಮಾಡ್ಬೇಕು ಅನ್ನೋದಂತ ಅವರು ಮೊದ್ಲ ಲೆಕ್ಕ ಹಾಕಿಡ್ತಿದ್ರು.
1: ಹಂಗಾರಿ ಮಕ್ಕಳ ಶಿಕ್ಷಣಕ್ಕ, ಮಕ್ಕಳ ಮದುವಿಗೆ ಅಂತ ಬ್ಯಾರೇನ ಹಣ ತಗತಿದ್ರು ನೋಡ್ರಿ.
2: ಮತ್ತ ಅವಾಗ ಎಂಟೆಂಟ್ ದಿನ ಎಲ್ಲಾ ಬದಿವಿ ಮುಂಜ್ವಿ ಎಲ್ಲಾ ಕಾರ್ಯಕ್ರಮ ನಡೀತಿದ್ದು ನೋಡ್ರಿ. ಮನಿ ತುಂಬಾ ಮಂದಿ ಇದ್ರು, ಎಲ್ಲಾ ಎಷ್ಟು ಸ್ಥೀಲೆ ಸಂಪ್ರದಾಯಕ್ಕೆ ತಕ್ಕಂಗ ಪದ್ಧತಿ ಸೀರ್ ಮಾಡ್ತಿದ್ರು ಅಲ್ಲೇನ್ರಿ ಅಕ್ರವ್ರ?
0: ಹೌದಪ್ಪ, ನಾವ್ ಸಣ್ಣವರಿದ್ದಾಗ ಮನ್ಯಾಗ ಏನಾರ ಕಾರ್ಯಗಳು ಹಬ್ಬ ಅಂದ್ರ ನಮ್ಮ ಅಜ್ಜ ಅಜ್ಜಿ ಎಷ್ಟ್ ಚಂದ ಎಲ್ಲಾರ್ಗೂ ತಿಳುವಳಿಕೆ ಹೇಳ್ತಿದ್ರು. ನಾವು ಏನ್ ಕೆಲ್ಸ ಮಾಡ್ಬೇಕಂತ ಹಂಚಿಕೊಡ್ತಿದ್ರು. ದೊಡ್ಡವರು ಅವ್ರ ಕೆಲ್ಸ ಮಾಡಿದ್ರ ನಾವು ರೇಷ್ಮಿ ಲಂಗ ಹಾಕೊಂಡ್ ಕೊಡುವಂತ ಖುಷಿಲೆ ನಮಗ್ ಕೊಟ್ಟ ಕೆಲ್ಸಾನ ಅಚ್ಚುಕಟ್ಟಾಗಿ ಮಾಡ್ತಿದ್ವಿ ನೋಡ್ರಿ.
2: ಮತ್ತ ಈಗ ನಾವು ದೊಡ್ಡವರಾಗೇವಿ, ನಮಗ ಅವ್ರು ಹೇಳಿಕೊಟ್ಟಿದ್ ಪದ್ಧತಿ ನೆನಪಿರ್ತಾವ. ಹಂಗ ನಾವು ಮಾಡಿ ನಮ್ ಮಕ್ಕಳಿಗೂ ಹೇಳಿಕೊಡ್ತೇವಿ. ಅಲ್ಲ, ಪೂಜಾ ಮಾಡೋ ಮುಂದ ಎಷ್ಟು ಚಂದ ದೇವರ ಹಾಡು ಹೇಳ್ರಿ ಅಂತ ಹೇಳಿಸ್ತಿದ್ರು. ನನಗ ಇನ್ನೂ ನೆನಪದಾವ ನೋಡ್ರಿ, ಅವ್ರು ಕಲ್ಸಿದ ದೇವಿ ಹಾಡು ನೆನಪೈತಿ. ಈಗ ಅದನ್ನ ನಾವ್ ಎಲ್ಲಾರು ಸೇರಿ ಹೇಳೋಣಲ್ಲ,
0: ದೇವಿ ಹಾಡು ಹೇಳೋಣಲ್ರಿ.

0: ಸಾಧಕ.
1: ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವ ನಮ್ ಜೋಡಿ ಅದಾರಲ್ರಿ, ಅದಕ್ಕ ನಾನಂತೂ ಅವನ್ ಕೇಳೆ ಎಲ್ಲ ಪದ್ಧತಿ ಮಾಡ್ತೀನಿ ನೋಡ್ರಿ.
2: ನೀವು ಪುಣ್ಯವಂತರ್ರಿ, ಅತ್ತಿ ಮಾವ ಅದಾರಂತೀರಿ, ಅವರಿಂದ ಎಲ್ಲಾ ನೇಮ ಕೇಳಿ ಮಾಡ್ತೀರಿ. ನಾನು ಹಂಗ ನೋಡ್ರಿ, ನಮ್ಮ ಅತ್ತಿಯವರು ಹೇಳದಂಗನ ಮಾಡ್ತೀನ್ರಿ.
3: ಹೌದಪ್ಪ ನಂದ, ಕರೆಯದ ನೋಡ್ರಿ.

0: ಅನ್ನೋದು. ನನಗೂ ಏನಾರ ಗೊತ್ತಾಗ್ಲಿಲ್ಲ ಅಂದ್ರ ಉಮಾ ಅವ್ರ ಮನೆಗೆ ಹೋಗ್ತೇನ್ರಿ. ಎಷ್ಟು ಪ್ರೀತಿಲಿ ಹಚ್ಕೊಂಡು ಮಾತಾಡ್ತಾರ, ಮತ್ತ ಅವ್ರ ಅತ್ತಿ ಮಾವ ಮಾಡೋದನ್ನ ಸರಳಾಗಿ ತಿಳಿಸಿಕೊಡ್ತಾರ ನೋಡ್ರಿ.
1: ಇನ್ನೂ ಒಂದಂದ್ರ ಮನ್ಯಾಗ ಹಿರಿಯರು ಇದ್ರು ಅಂದ್ರ ಅವ್ರಿಗೆ ಸಣ್ಣ ಕಾಯಿಲೆಗಳಿಗೆ ಔಷಧಿ ಕಷಾಯ ಚೂರ್ಣದ ಮಾಹಿತಿ ಇರ್ತಾವ ನೋಡ್ರಿ. ಅದರಿಂದ ಡಾಕ್ಟರ್ ಕಡೆ ಹೋಗೋ ಮೊದ್ಲ ಸಣ್ಣ ಪ್ರಥಮ ಉಪಚಾರ ಮನೆಯೊಳಗನ ಮಾಡ್ಕೊಳ್ಬೇಕು ನಾವು.
2: ಮತ್ತ ಹಿರಿಯರಿಗೆ ಮಳೆ ಬಿಸಿಲು ಚಳಿಗಾಲ ತಕ್ಕಂತ ಆಹಾರ ಉಡುಗೆ ತೊಡುಗೆ ಮಾಹಿತಿ ಕೂಡ ಇರ್ತಾವ ನೋಡ್ರಿ, ಅದನ್ನ ನಮಗ ಹೇಳ್ಕೊಡ್ತಾರ್ರಿ.
3: ನನಗ ಮೊನ್ನೆ ಜ್ವರ ಬಂದಾಗ ನಮ್ಮ ಅತ್ತೆಯವರು ಎಷ್ಟು ಕಾಳಜಿ ಮಾಡಿದ್ರಿ, ನಾನು ಯಾವ ಕೆಲ್ಸಾನು ಮಾಡ್ದಂಗ್ ನೋಡ್ಕೊಂಡ್ರು ನೋಡ್ರಿ.
1: ನೋಡ್ರಿ ಹಿರಿಯರ್ ಮನೆಯಾಗ ಇದ್ರಂದ್ರ ಹಿಂಗೆಲ್ಲ ನಮಗೂ ಬಹಳ ಹಚ್ಕೊಂಡು ಹೋಗ್ತಾರ ಅವ್ರು. ಇನ್ನೂ ಒಂದ್ ಮುಖ್ಯ ಹೇಳೇನ್ರಿ, ಅವ್ರಿಗೆ ಹೆಚ್ಚು ತಿಳುವಳಿಕೆ ಇರೋದ್ರಿಂದ ನಮ್ಮ ಮಕ್ಕಳಿಗೆ ವಿಜ್ಞಾನ ಲೆಕ್ಕ ಮಾಡೋದು ಮಗ್ಗಿ ಹೇಳ್ಕೊಡೋದು ಆಗಿ ಬರ್ಸೋದು ABCD ಬರ್ಸೋದು ಎಲ್ಲ ಮಾಡ್ತಾರ ನೋಡ್ರಿ ಅವರು.
0: ಹೌದ್ರಿ ರತ್ನ, ಅಲ್ದನ ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಕತೆಗಳನ್ನ ಹೇಳ್ತಾರ, ರಾಜಾ ರಾಣಿಯರ ಕತೆ ಹೇಳ್ತಾರ, ಭಾರತದ ವೀರ ಯೋಧರ ಕತೆಗಳನ್ನ ಮತ್ತ ವಿಜ್ಞಾನಿಗಳ ಸಾಧನೆಗಳನ್ನ ಕೂಡ ತಿಳಿಸ್ಕೊಡ್ತಾರ. ಒಳ್ಳೆ ನೀತಿ ಕತೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾರ ನೋಡ್ರಿ.
3: ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ಊರಿಂದ ಅಪ್ಪ ಅವ್ವ ಬಂದ್ರ ನನಗೆ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರುದಿಲ್ರಿ. ಅವ್ರ ಮಾತ್ ಮಾತ್ರ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ. ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ನಮ್ಮಅಪ್ಪ ಅಮ್ಮ ಊರಿಂದ ಬಂದ್ರಂದ್ರೆ ನನಗೆ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರೋದಿಲ್ರಿ. ಅವ್ರ ಮಾತ್ ಮಾತಾಡ್ತಾ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ.
1: ಹೌದ್ರಿ, ಹಂಗ ಹಿರಿಯರು ತಾವು ಸಂಜೆಗೆ ವಾಕಿಂಗ್ ಹೋಗೋ ಮುಂದ ಹುಡುಗರ್ನ ಕರ್ಕೊ ಹೋಗ್ತಾರ, ಗಾರ್ಡನ್ ದಾಗ ಆಟ ಆಡಿಸ್ಕೊಂಡ್ ಬರ್ತಾರ, ಸೂಟಿ ಇದ್ದಾಗ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಹೋಗಿ ವ್ಯಾಯಾಮ ಮಾಡಿಸ್ತಾರ.
2: ಹೌದ್ರಿ, ಇದರಿಂದ ಮಕ್ಕಳಿಗೆ ದೈಹಿಕವಾಗಿ ಬೇಕಾಗುವ ವ್ಯಾಯಾಮ ಕಲಿತು ಬಂದ್ರಿ. ಅವರು ಇಲ್ದಾಗ್ಲು ತಾವ ಹೋಗಿ ಮಾಡ್ತಾರ ನೋಡ್ರಿ.
3: ಅಲ್ರಿ ಅವ್ರ ಎಷ್ಟು ಚಂದ ಗುರುಗಳಿಗೆ ಗೌರವ ಕೊಡುದು, ತಮ್ಗಿಂತ ದೊಡ್ಡವ್ರ ಹೆಂಗ್ ಮಾತಾಡ್ಬೇಕು ಅಂತೆಲ್ಲ ಕಲಿಸ್ತಾರ ನೋಡ್ರಿ.
1: ಅದ್ರ ಜೊತೆಗೆ ಭಾವಗೀತೆ ದೇವರ ಹಾಡು ಜಾನಪದ ಹಾಡುಗಳನ್ನ ಕೂಡ ಕಲಿಸ್ತಿದ್ರು ನೋಡ್ರಿ. ಅವರು ಹಾಡ್ತಿದ್ರ ನಮ್ ಕಲಿಸ್ತಿದ್ರು. ಹಂಗಾಗಿ ನಮ್ಮವು ಹಾಡು ಜಾನಪದದ ಸುಗ್ಗಿ ಹಾಡು ನನಗ ಬಹಳ ಇಷ್ಟ ಆಗಿತ್ತು ನೋಡ್ರಿ. ಅದನ್ನ ಈಗ ಹೇಳೋಣ ಬರಿಲ್ಲ.
0: ಏನ್ ಚಂದ ಬೆಳಿ ನಮ್ ಹೊಲ್ದಾಗ ಅಂತಲ್ರಿ.
1: ಹಾ ಅದರಿ. ಏನ ಚಂದ ಬೆಳಿ ನಮ್ಮ ಹೊಲದಾಗ.
0: ಹೌದ್ ಹೌದ.
1: ತೆನಿ ತೋಗತಾವ ಗಾಳಿ ಬೀಸುವಾಗ

0: ಹಾಡು ಎಷ್ಟು ಚಂದ ಐತಿ ನೋಡ್ರಿ ರತ್ನ ಅವ್ರ. ಈ ಸುಗ್ಗಿ ಹಾಡು ಹೊಲದಾಗ ಹೋಗಿ ಕುಂತ ಬಂದಂಗ ಆತ್ ನೋಡ್ರಿ ನನಗಂತೂ.
1: ಹೌದ್ ಹೌದ್ರಿ, ಅಲ್ಲ ಬರೀ ಮಾತಾ ಆದ್ವು ನೋಡ್ರಿ ಅಂದಂಗ. ಈಗ ಸಾಲಿ ಶುರು ಆದ್ವು ಅಲ್ರಿ, ಅದ್ರ ಜೋಡಿ ಡೈಕಿಂತಿನ ಶುರು ಆತ್ ನೋಡ್ರಿ. ದಿನಾ ಏನ್ ಮಾಡೋದು ಅಂತ, ಒಬ್ಬರಿಗೆ ಒಂದ್ ಸೇರಿದ್ರ ಒಬ್ಬರಿಗೆ ಒಂದ್ ಬೇಡ, ಏನ್ ಹೊಸ ನಮೂನಿ ಅನ್ನು ಹಂಗ ಆಗೇತಿ ಅಂದಂಗ. ನಂದ ಇವತ್ತ ಏನ್ ಮಾಡಿದ್ರಿ ನೀವು?
2: ನಾನ್ರಿ ಹಸಿರು ತರಕಾರಿ ಎಲ್ಲಾರ್ಗೂ ತಿನ್ಸುಣಂತ್ರಿ ಹಿಟ್ಟಿಗೆ ಸೊಪ್ಪು ಹಾಕಿ ಪರಾಟೆ ಮಾಡಿದಿರಿ, ಎಲ್ಲಾರು ಚಪ್ಪಟ್ಟು ತಿಂದ್ರು ನೋಡ್ರಿ.
1: ಹಂಗಾದ್ರ ಅದ್ರ ರೆಸಿಪಿ ಹೇಳ್ರಲ್ಲ.
2: ಹೌದ್ರಿ, ಗೋಧಿ ಹಿಟ್ಟರಿ, ಅದ್ರೊಳಗ ಎಲ್ಲಾ ಸೊಪ್ಪು ಹಾಕ್ರಿ, ಒಂದೇ ಸೊಪ್ಪಲ್ರಿ, ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪು, ಅರಿಶಿನ, ಉಪ್ಪು, ಖಾರ್ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲಾ ಹಾಕಿರಿ. ಹಿಟ್ಟಿನೊಳಗ ಹಾಕಿ ನಾದಿದ್ನಿರಿ, ನಾದಿ ಚಪಾತಿ ಬೇಸುವಾಗ ತುಪ್ಪ ಹಾಕಿ ಬೇಟರಿ. ನಮ್ ಮಗ ರೀ ಖುಷಿ ಖುಷಿ ಆಗಿ ಡಬ್ಬಿ ತಗೊಂಡ್ ಹೋಗ್ ನೋಡ್ರಿ.
1: ಅಲ್ಲ ಉಮ್ಮ, ಮತ್ ನೀವೇನ್ ಮಾಡಿದ್ರಿ?
3: ನಾನು ಬೆಳಗ್ಗೆ ಡಬ್ಬಿಗೆ ದೋಸೆ ಹಾಕೊಟ್ಟೆ ರೀ, ಸಂಜಿಗೆ ಸ್ವೀಟ್ ಚಾಟ್ ಮಾಡಿನ್ರಿ.
0: ಉಮಾ ಅವ್ರ, ಚಾಟ್ ಅಂದ್ರ ಹೆಂಗ್ ಮಾಡಿದ್ರಿ?
3: ಅದ ನಿಮಗ್ ಬೇಕಾದಷ್ಟು ಸ್ವೀಟ್ ಕಾರ್ನ್ ಅಥವಾ ಸಿಹಿ ಗೊಂಜಾಳ ತಗೊಂಡು ಸ್ವಚ್ಛಕ್ ತೊಳೆದು ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಾಗ ಒಂದ್ ಸೀಟಿ ಹೊಡಿಸಿ ಬೇಯಿಸ್ಬೇಕ್ರಿ. ಆಮೇಲೆ ನೀರ್ ಬಸದು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ, ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನೀರ್ ಬಸದು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಅದ್ರ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಸ್ವಲ್ಪ ಟೊಮೆಟೊ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರ ಬಾಯಿ ಚಪ್ಪಿಸ್ಕೊಂಡ್ ತಿಂತಾರ ನೋಡ್ರಿ. ನೀವು ಮಾಡ್ ನೋಡ್ರಿ, ಇದು ಆರೋಗ್ಯಕ್ಕೂ ಒಳ್ಳೇದ್ರಿ, ಫೈಬರ್ ವಿಟಮಿನ್ ಎಲ್ಲ ಹೇರಳವಾಗಿ ಸಿಗ್ತಾವ್ರಿ.
2: ಇದು ಹೊಸ ನಮೂನಿ ಐತಿ ನೋಡ್ರಿ, ನಾನು ಮಾಡ್ತೀನ್ರಿ, ಮಗನೂರಿ ಇಷ್ಟ ಪಡ್ಬೋದ್ರಿ.
1: ಇಂತಾವು ಚಾಟ್ ಅಂದ್ರ ಎಲ್ಲಾ ಮಕ್ಕಳು ಇಷ್ಟ ಪಡ್ತಾರ ತಗೋಡ್ರಿ, ಮಾಡ್ರಿ ಮಾಡ್ರಿ. ನಂದವ್ರ ಅಕ್ಕೂರ, ನೀವೇನ್ ಮಾಡಿದ್ರಿ ಇವತ್ತ?
0: ನಾನು ಸೋರೆಕಾಯಿ ಹಬ್ಬ ಮಾಡಿನ್ರಿ, ಅದು ಆರೋಗ್ಯಕ್ಕ ಬಾಳ ಚಲೋ ಅಂತ. ಅದನ್ನ ರೆಸಿಪಿ ಹೇಳ್ತೀನಿ ನೋಡ್ರಿ. ತೊಳೆದು ಸಿಪ್ಪಿ ತೆಗೆದು ಹೆರ್ದ ಇಟ್ಕೋಬೇಕ್ರಿ. ನಂತರ ಎರಡು ಚಮಚೆ ತುಪ್ಪದಾಗ ಅದನ್ನ ಹುರ್ಕೊಂಡು ಆಮೇಲೆ ಒಂದ್ ಗ್ಲಾಸ್ ಹಾಲು ಹಾಕಿ ಬೇಯಿಸ್ಬೇಕ್ರಿ. ಒಂದ್ ಮೂರ್ ನಿಮಿಷದಾಗ ಅಂದ್ರ ಬೆಂದ್ ಬಿಡ್ತೈತ್ರಿ ಅದು. ಆಮೇಲೆ ಅದಕ್ಕೆ ತಕ್ಕಷ್ಟು ಸಕ್ಕರೆ ಹಾಕಿ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಹಾಕಿಬಿಟ್ರ ಆತ್ ನೋಡ್ರಿ. ಈಗ ಇಷ್ಟ ಮಾಡಿಬಿಟ್ರ ಅದು ಬೆಟ್ಟಿರ್ತೈತ್ರಿ, ಆರಿದ ನಂತರ ಅದ ತಿನ್ನಕ ಬಾಳ ಚಲೋ ಆಕೈತ್ರಿ. ಮಾಡೋದು ಬಾಳ ಸುಲಭ. ಬೆಳಗ್ಗೆ ತಿಂಡಿ ಜೊತೆಗರ ತಿನ್ರಿ, ಊಟದ ಜೊತೆಗರ ತಿನ್ರಿ, ಮಕ್ಕಳ ಡಬ್ಬಿಗರ ಹಾಕ್ರಿ, ಎಲ್ಲದಕ್ಕೂ ಉಪಯೋಗ ಆಕತ್ ನೋಡ್ರಿ. ಆಮೇಲೆ ಜೇನ್ ಹುಳ ಕಚ್ಚಿದಾಗ ಇದು ಹಾಲ್ ಗುಂಬಳ ಕೈದು ರಸ ಹಚ್ಚತಾರಂತ್ರಿ ಅದಕ್ಕ. ಮತ್ತ ಕಾಮಾಲೆ ರೋಗಕ್ಕಂತೂ ರಾಮಬಾಣ. ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಇದು ಸಹಾಯಕ, ಮಧುಮೇಹಿಗಳಿಗೆ ಒಳ್ಳೆಯದು. ಇಷ್ಟೆಲ್ಲ ಔಷಧಿ ಗುಣ ಅದರೊಳಗಿದಾವ್ರಿ. ಹಿಂಗಾಗಿ ನನಗ ಇದು ತಿನ್ನಾಕೂ ಸೇರ್ತೈತಿ, ಮಾಡಾಕೂ ಸೇರ್ತೈತಿ ನೋಡ್ರಿ ರತ್ನ ಅವ್ರ.
1: ಸೋರೆಕಾಯ್ದು ಇಷ್ಟು ಉಪಯೋಗ, ಎಷ್ಟು ಹೆಲ್ದಿ ಅಂತ ಗೊತ್ತಾತ್ ನೋಡ್ರಿ. ನಾವು ಇನ್ ಮೇಲೆ ಮೇಲೆ ಮೇಲೆ ಮಾಡಿಕೊಂಡು ನಾವು ತಿಂತೇವಿ, ಮನೆಯಾಗಿನವ್ರಿಗೂ ತಿಸ್ತೇವಿ.
0: ಅಂದಂಗ ರತ್ನಕ್ಕ ನೀವೇನ್ ಮಾಡಿರಿ?
1: ನಾ ನೋಡ್ರಿ, ನಮ್ಮ ಹೊಲದ ಹೆಸರುಕಾಳು ಬಂದಿದ್ವಾ ಮೊನ್ನೆ, ಅದಕ್ಕೆ ಏನ್ ಮಾಡ್ಬಿಟ್ಟೆ, ರಾತ್ರಿ ನೆನೆ ಹಾಕಿದ್ನ್ಯ ನೀರ್ ಬಸದು, ಹೆಸರುಕಾಳು ರುಬ್ಬೋ ಮುಂದ ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೋತಂಬರಿ, ಜೀರಿಗೆ, ಉಪ್ಪು ಹಾಕಿ ಅದನ್ನ ಸ್ವಲ್ಪ ಉರುಟ್ನಂಗ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡೆ ರೀ. ರುಬ್ಬಿದೆ ಗ್ಯಾಸಿನ ಮೇಲೆ.

0: ಮಾಡೋ ಅಡಿಗೆಗಳಿಗೆನ ಜೋಡಿ ಇದ್ದಂಗ ಅದಾವ ನೋಡ್ರಿ. ಅದಕ್ಕ ನೋಡ್ರಿ ಹೇಳುದೇನಂದ್ರ, ಮನೆಯೊಳಗ ಹಿರಿಯರ್ ಇರ್ಬೇಕು. ಹಿರಿಯರ್ ಇದ್ರ ಅವರು ಸ್ವಲ್ಪ ತಮಗ್ ತಿದ್ದಿದ್ದು ಹಳೆ ಕಾಲದ ರೆಸಿಪಿಗಳನ್ನ ಹೇಳ್ಕೊಡ್ತಿರ್ತಾರ. ಅದಕ್ಕ ನಮ್ದು ಒಂದ್ ಸ್ವಲ್ಪ ಹೊಸತನದ ಏನಾದ್ರೂ ಜೋಡಿಸಿದ್ರ ಅದ್ ರುಚಿನೂ ಹೆಚ್ಚು, ಮತ್ ನಮ್ದು ಹಳೇದನ್ನ ಮುಂದ್ಕೊಂಡು ಹೋದಂಗನೂ ಆಗ್ತೈತಿ.
1: ಹೌದ್ರಿ, ಕಾಲ್ ಕಾಲಕ್ಕ ಅವ್ರ ಸಲಹೆಗಳು ನಮಗ್ ಸಿಗ್ಬೇಕ್ ನೋಡ್ರಿ.
2: ಅದೇನ ಹೇಳ್ತಾರಲ್ಲಿ, ಅನುಭವದೊಳಗ ಅಮೃತತ್ವ ಇರ್ತಿತ್ತಂತ. ಅವ್ರ ಮಾತುಗಳು ಅಂದ್ರ ಅಮೃತದ ಖಣಿ ಇದ್ದಂಗ ನೋಡ್ರಿ. ಅದಕ್ಕ ಈಗ ಮುಂದ ಎಂದೆಂದಿಗೂ ಹಿರಿಯರ್ ಸಲಹೆ ಬೇಕಾ ಬೇಕ ನೋಡ್ರಿ.
0: ಹೌದ್ರಿ, ಹಿರಿಯರ್ ಅಂದ್ರ ಮನೆತನದ ಬೆಲ್ಲ ಇದ್ದಂಗ ನೋಡ್ರಿ. ಸುಖ ದುಃಖದೊಳಗ ಎಲ್ಲಾ ಅವರು ನಮ್ಗ ಸಾಥ್ ಕೊಡ್ತಾರ, ದುಃಖಕ್ಕ ಧೈರ್ಯ ಕೊಡ್ತಾರ. ಹಿರಿಯರ್ ಇದ್ದ ಮನಿ ಜೇಡಿಗೂಡಿ ನಂಗ ಒಗ್ಗಟ್ಟಾಗ್ತೈತ್ ನೋಡ್ರಿ. ಬೇಕೇ ಬೇಕು ಮನೆಗೆ ಹಿರಿಯರು, ಬೇಕೇ ಬೇಕು. ಎಷ್ಟು ಚಂದ ಚಲೋ ಅನಸ್ತು ನೋಡ್ರಿ, ಎಲ್ಲಾರು ತಮ್ ತಮ್ಮ ವಿಚಾರಗಳನ್ನ ಪರಸ್ಪರ ಹಚ್ಕೊಂಡ್ ಮಾತಾಡಿದ್ದು. ಹಿಂಗ ಮತ್ ಕೊಡೋಣಂತಲ್ಲ.
3: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಹುಬ್ಬಳ್ಳಿಯ ಲಿಂಗರಾಜನಗರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ನಂದಾ ನವಲಗುಂದ್, ಶ್ರೀಮತಿ ಉಮಾ ಅಕ್ಕೂರ್, ಶ್ರೀಮತಿ ನಾಗರತ್ನ ಭೋಸಲೆ ಹಾಗೂ ಶ್ರೀಮತಿ ಉಮಾ ಅಣ್ಣಿಗೇರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
4: ಹನ್ನೆರಡು ಗಂಟೆ ಮೂವತ್ತು ನಿಮಿಷಗಳ ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
6: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನು ಆಲಿಸಿ ಉಪಯೋಗ ಮಾಡಿಕೊಳ್ಳಿ.

0: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೆ, ಇಂದು ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗ ಫಲಸಿರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ತಾಳೆಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾಧಿಕಾರಿ ಬಿಕೆ ಅಶ್ವಿನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್.

0: ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಯುವರಸ ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಹಾಸನ ಈಗ ವೇಳೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು.
1: ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಶ್ರೀನಿವಾಸ್ ಅರ್ಕಾ ಅವರೇ, ನಮಸ್ಕಾರ.
4: ನಮಸ್ಕಾರ. ನಮಸ್ಕಾರ.
3: ತಾವು ಈ ದಿವಸ ಒತ್ತಡ ನಿರ್ವಹಣೆ ಮತ್ತೆ ಇದಕ್ಕೆ ಯೋಗ ಯಾವ ರೀತಿ ಸಹಕಾರಿ ಮತ್ತೆ ಭಾರತೀಯರ ಒಂದು ಪರಿಕಲ್ಪನೆ ಏನು, ಈ ವಿಚಾರವಾಗಿ ವಿವರವಾಗಿ ಮಾತನಾಡಬೇಕು. ಈಗ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒತ್ತಡ ನಿರ್ವಹಣೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಲಾಗಿದೆ, ಅದನ್ನ ಹೇಗೆ ಮಾಡಬಹುದು ಅಂತೀರಿ?
4: ನಾನು ಬಹಳಷ್ಟು ದೇಶಗಳನ್ನ ಸಂಚಾರ ಮಾಡಿದ್ದೀನಿ. ನಾನು ಗಮನಿಸಿರೋ ಪ್ರಕಾರವಾಗಿ ಈ ಸ್ಟ್ರೆಸ್ ಅಂತ ಇದೆಯಲ್ಲ, ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ ಒತ್ತಡ, ಮಾನಸಿಕ ಒತ್ತಡ, ಇದೆಲ್ಲಾನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚು ನೋಡಿದ್ದೀನಿ. ನಮ್ಮ ದೇಶಗಳಲ್ಲಿ ಅಷ್ಟೊಂದು ಇಲ್ಲ. ಆದ್ರೆ ಇತ್ತೀಚೆಗೆ ಪಾಶ್ಚಿಮಾತ್ಯ ರೀತಿಯ ಎಷ್ಟೋ ಜೀವನ ಶೈಲಿಯನ್ನ ನಾವು ಅಡವಡಿಸಿಕೊಂಡಿರೋದ್ರಿಂದ ಇಲ್ಲಿ ಕೂಡ ಸ್ಟ್ರೆಸ್ ಅನ್ನೋದು ಶುರುವಾಗ್ತಾ ಇದೆ.
3: ಭಾರತೀಯ ಜೀವನ ಪದ್ಧತಿಯಲ್ಲಿ ಒತ್ತಡ
4: ಇಲ್ಲ, ನಿಜವಾಗ್ಲೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯೋಚನೆ ಇರುತ್ತೆ ಅವ್ರಿಗೆ, ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತೆಲ್ಲಾನು. ಆದ್ರೆ ಒತ್ತಡ ಅಂತ ಖಂಡಿತವಾಗ್ಲೂ ಆತರ ಇಲ್ಲ. ಆ ಒತ್ತಡನು ಒಳ್ಳೇದಕ್ಕೆ ಬಳಸ್ಕೊಳ್ತಾರೆ, ಕನ್ವರ್ಷನ್ ಮಾಡ್ಕೊಂಡು ಇದೇ ಒತ್ತಡನೇ ಒಂದು ಮೋಟಿವೇಶನ್ ಮಾಡ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಆತರ. ಮತ್ತು ಇಲ್ಲಿಯ ಜನ ಜೀವನದ ಒಂದು ಪದ್ಧತಿ ಎಷ್ಟು ಕಲರ್ಫುಲ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ ಅಂದ್ರೆ ವರ್ಣರಂಜಿತವಾಗಿದೆ. ಇಲ್ಲಿ ಯಾರೊಬ್ಬನು ಡಿಪ್ರೆಷನ್ ಅನ್ನೋ ಶಬ್ದನೂ ಇಲ್ಲಿ ಇರ್ಲಿಲ್ಲ. ಹಿಂದೆ ನೀವು ಚಿಕ್ಕವರಾಗಿದ್ದಾಗೆಲ್ಲ ನೋಡಿದ್ರೆ ಆ ಶಬ್ದಗಳು ನಾವು ಕೇಳೇ ಇಲ್ಲ. ಡಿಪ್ರೆಷನ್ ಇಂಗ್ಲಿಷಲ್ಲಿ ಗೊತ್ತಿದೆ, ನಾವು ಸಾಮಾನ್ಯವಾದ ಅರ್ಥ ಈ ಸೈಕಲಾಜಿಕಲಿ ನ್ಯೂರೋಲಾಜಿಕಲಿ ಅದು ಗೊತ್ತಿಲ್ಲ ಡಿಪ್ರೆಷನ್ ಅನ್ನೋದು ಬರುತ್ತೆ ಅಂತ. ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬಾ ಇದೆ, ಯಾಕಂದ್ರೆ ಇಲ್ಲಿ ಮೋಡ ಕವಿದು ಇರುತ್ತೆ, ವಿಂಟರ್ ಸೀಸನ್ಸ್ ಡಲ್ ಆಗಿರುತ್ತೆ, ಸೂರ್ಯನೇ ಕಾಣಲ್ಲ ಎಷ್ಟೋ. ಇಲ್ಲಿ ಪ್ರತಿನಿತ್ಯ ಆದ್ರೂ ಲಾರ್ಜ್ಲಿ ಎಷ್ಟೋ ಸೂರ್ಯ ದರ್ಶನ ಆಗೇ ಆಗುತ್ತೆ ಬೆಳಗಾದ್ರೆ. ಆ ಉದ್ದೇಶದ ಮೇಲೇನೆ ಅವರು ಸೂರ್ಯನ ನಮಸ್ಕಾರ ಮಾಡೋದು ಎಲ್ಲಾನು ಯೋಗಶಾಸ್ತ್ರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಇದ್ದೇ ಇದ್ದಾನೆ ಅಂತ, ಇಲ್ಲಿ ಸುಮ್ಸನೆ ಹೆಂಗ್ ನಮಸ್ಕಾರ ಮಾಡಕ್ಕಾಗತ್ತೆ, ಸೂರ್ಯನೇ ನೋಡ್ದೇನೆ ನೋಡಿ. ಅಷ್ಟೊಂದು ನಮ್ ಭರವಸೆ ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ. ಟ್ರಾಪಿಕಲ್ ವೆದರ್ ಎಲ್ಲಾನು ಏನು ಜಾಕ್ಯ ಪಕ್ಷಿಗಳು ಎದ್ದು ಚಿಲಿಪಿಲಿ ಗಾನ ಮಾಡ್ಕೊಂಡು ಎಲ್ಲ ಎಕ್ಸೈಟಿಂಗ್ ಆಗಿ ಒಳ್ಳೆ ಮ್ಯೂಸಿಕಲ್ ಪಾರ್ಟಿ ಮಾಡ್ದಂಗ್ ಮಾಡ್ತಾರೆ ಬೆಳಿಗ್ಗೆನೆ ಪಕ್ಷಿಗಳು ಎದ್ದೇಳ್ಸಕ್ಕೆ. ಸೊ ಈಗ ಆಗ್ಬಿಟ್ಟು ನಮ್ಗೆ ಮತ್ತು ಇನ್ನೊಂದು ರಸ್ತೆಯಲ್ಲಿ ಜನಗಳು ಸಿಗ್ತಾನೆ ಇರ್ತಾರೆ, ಯಾರೋ ಪರಿಚಯದವ್ರು ಸಿಗ್ತಾರೆ, ಯಾಕಪ್ಪ ಒಂಥರ ಇದೆಯಾ ಅಂತಾರೆ, ಅವ್ರಿಗೆ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಬಂತನೋ ಏನೋ ಮಾಡಿ ಮನೋರಂಜನೆ ತಂದು ಅವನಿಗೆ ಸರ್ ಮಾಡ್ಬಿಡ್ತೀವಿ ನಾವೆಲ್ಲ ಒಬ್ರಿಗೊಬ್ಬರು ಸಹಾಯ ಮಾಡ್ಕೊಂಡು ಪರಿಚಯ.
3: ಯಾವಾಗ ನಾವು ಪಾಶ್ಚಾತ್ಯ ಚಿಂತನೆಗಳನ್ನ ನಮ್ಮಲ್ಲಿಗೆ ತಂದು ಆಗ ಒತ್ತಡ ಶುರುವಾಯ್ತು
4: ಬಹುಪಾಲು. ಅದು ತಪ್ಪು ಸರಿ ಅನ್ನೋದು ವಿವರಣೆ ಇಲ್ಲ. ಇಲ್ಲಿ ಅಲ್ಲಿಯ ಪದ್ಧತಿಗಳು ತಂದಿದ್ದಾಗ ಅದ್ರ ಜೊತೆಲಿ ಪ್ಯಾಕೇಜ್ ಎಲ್ಲ ಬರುತ್ತಲ್ಲ, ಅಲ್ಲಿ ಜೀವನ ಶೈಲಿ, ಅಲ್ಲಿ ಪದ್ಧತಿಗಳು, ಅಲ್ಲಿ ಆಚಾರ ವಿಚಾರಗಳು, ತಪ್ಪಿಲ್ಲ ಮಾಡರ್ನೈಸೇಷನ್ ಹೆಸರಲ್ಲಿ, ಅಡ್ವಾನ್ಸ್ಮೆಂಟ್ ಹೆಸರಲ್ಲಿ, ಟೆಕ್ನಾಲಜಿಕಲ್ ಹೆಸರಲ್ಲಿ ತರ್ತಿವಲ್ಲ, ಅದ್ರ ಪ್ಯಾಕೇಜ್ ಬರುತ್ತಲ್ಲ ಇದೆಲ್ಲಾನು. ಡಿಪ್ರೆಷನ್, ಪ್ರೆಷರ್, ಸ್ಟ್ರೆಸ್ ಎಲ್ಲ ತಗೊಳ್ಳೇಬೇಕಲ್ವಾ? ಆಗಿದೆ, ಆಗ್ಬಾರ್ದು
3: ಅಂದ್ರೆ ಅದೊಂದು ತಗೊಂಡ್ರೆ ಇದು ಫ್ರೀ ಅಂತ.
4: ಫ್ರೀ ಅಂತ, ಎಕ್ಸಾಕ್ಟ್ಲಿ, ಬೈ ಒನ್ ಗೆಟ್ ಟು ಫ್ರೀ ಅನ್ನೋ ತರ ಬಂದಿದೆ. ಸೊ ಇಲ್ಲಿ ಏನಂದ್ರೆ ಯೋಗ ಬೇರೆ ನಮ್ಗೆ ದೊಡ್ಡ ಕೊಡುಗೆ ಅಲ್ಲ.

0: ಎಂತ ದಿವ್ಯವಾದ ಕೊಡುಗೆ ಯೋಗ ಅಂದ್ರೆ. ನಾನ್ ನೆಸೆಸರಿಲಿ ಪಾಪ ಸಿಸ್ಟಮ್ಯಾಟಿಕ್ ಆಗೇನೆ ಕಲ್ತ್ರೆ ಒಳ್ಳೇದು, ಕಲಿಯಕ್ ಆಗದೆ ಇದ್ರು ಯೋಗ ಮಾಡಬಹುದು, ತಿಳಿದೇನೋ ಯೋಗ ಮಾಡೋರು ಇದಾರೆ, ಗೊತ್ತೇ ಇಲ್ಲ ಯೋಗ ಮಾಡೋದು ಯೋಗ ಅಂದ್ರೆ ಏನು ಅಂತ. ಆದ್ರೆ ಯೋಗನ ಮಾಡ್ತಾರೆ. ಉದಾಹರಣೆಗೆ ಪ್ರಾಣಿಗಳು ನೋಡಿ, ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕೈಯೆಲ್ಲ ಉದ್ದ ಮಾಡಿಕೊಂಡು ಶ್ವಾನದಿಂದ ಹಿಡಿದು ಮಾರ್ಜಾಲದಿಂದ ಹಿಡಿದು ಎಲ್ಲಾ ಪ್ರಾಣಿಗಳನ್ನು, ಹಕ್ಕಿ ಪಕ್ಷಿಗಳು ಕೂಡ ಯೋಗ ಮಾಡ್ತವೆ. ನೀಟ್ ಕತ್ತನ ಆ ಕಡೆ ತಿರುಗಿಸೋದು, ಈ ಕಡೆ ತಿರುಗಿಸೋದು, ಕಮಸಿ ಚೆನ್ನಾಗಿ ಒಂದು ಕೊಕ್ಕೆಲ್ಲ ಸರಿ ಮಾಡ್ಕೊಳ್ಳೋದು, ಎಲ್ಲ ರೆಕ್ಕೆಗಳನ್ನ ತೆಗೆದು ಪಡ ಪಡ ಅಂತ ಬಡಿಯೋದು, ವಾರ್ಮ್ ಅಪ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಪ್ರಾಣಿಗಳಲ್ಲಿ ಇದೆ ಚೆನ್ನಾಗಿವೆ ಇದೆ ಪದ್ಧತಿಗಳು. ಹಾಗೆ ನಾವು ಕೂಡ ನ್ಯಾಚುರಲ್ ಆಗಿನೇ ಸ್ಟ್ರೆಚ್ ಮಾಡ್ತೀವಲ್ಲ, ಕೆಲಸರ ಹಾಸಿಗೆಯಲ್ಲಿ ಎದ್ದೇಳುವಾಗಲೇ ಸ್ಟ್ರೆಚಿಂಗ್ ಮಾಡೋ ಒಂದು ಆಕ್ಷನ್ ಹೋಗ್ತೀವಿ ನಾವು. ಮಾಡುವಾಗ ತುಂಬಾ ಚೆನ್ನಾಗಿ ಮಾಡ್ಬಿಡ್ಬೇಕು, ಅದೇನು ಅರ್ಧಂಬರ್ಧ ಮಾಡಬಾರ್ದು ಸ್ಟ್ರೆಚಿಂಗ್, ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಈ ಕಡೆ ಒತ್ತಡದಲ್ಲೂ ಸೇರ್ಕೊಂಡಾಗಲಿಲ್ಲ, ರಿಲೀಫ್ ಅಲ್ಲೂ ಸೇರ್ಕೊಂಡಾಗಲಿಲ್ಲ. ಅದಕ್ಕೋಸ್ಕರ ಮಾಡೋದನ್ನ ಮನಸಾರೆ ಸಂಪೂರ್ಣವಾಗಿ ಆಕಳಿಸ್ಬೇಕು ಅಂದ್ರೆ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಕಷ್ಟಪಟ್ಟುಕೊಂಡು ಯಾರೋ ಇದಾರೆ ಅಂತ ಆಕಳಿಸೋದು ಒಂದಲ್ವಾ. ಆಮೇಲೆ ಆಕಳಿಸ್ಬೇಡಣ ಹೋಗ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಕಳಿಸ್ದಾಗ ಮನೆಯಲ್ಲಿ ಇದ್ದೀನಿ ಅಂತ ಅನ್ಕೊಂಡು. ಹಾಗೇನೆ ಏನಾದ್ರೂ ನಕ್ಕರು ಅಷ್ಟೇನೆ ಆನಂದವನ್ನ ಕೊಡ್ಬೇಕು, ಮನಸಾರೆ ನಗಬೇಕು. ಯಾರೋ ಒಬ್ಬ ಉಚ್ಚಾರವನ್ನ ಆಗ್ತಾ ಇದ್ದಾನೆ ಅಂತ ಅನ್ಕೊಂಡು ಅನ್ಕೊಳ್ಳಿ, ಅವ್ರಿಗೆ ಅರ್ಥ ಗೊತ್ತಿಲ್ಲ, ನಿಮಗ್ ಗೊತ್ತು ಅರ್ಥ ಯಾಕೆ ನಗ್ತಾ ಇದ್ದೀರಾ ಅಂತ. ಜನಗಳು ಮೆಚ್ಚೋಕೆ ಪ್ರಯತ್ನ ಪಡೋದೇ ಒಂದ್ ದೊಡ್ಡ ಸ್ಟ್ರೆಸ್, ಅದನ್ನ ಆರ್ಟಿಫಿಷಿಯಲ್ ಆಗಿ ಮೆಚ್ಚಕ್ಕೆ ಈ ಜಗತ್ತಲ್ಲಿ ಯಾಕೆ ಮೆಚ್ಕೋಬೇಕು ನಮ್ಮನ್ನ ಅಂತ, ನಮ್ ಯಾಕೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಂತ. ನಾವ್ ಹೇಗಿರ್ಬೇಕು ಹಾಗಿರ್ಬೇಕು, ಅವ್ರ ಹೇಗಿದ್ದಾರೆ ಅವ್ರ ಆಗಿದ್ದಾರೆ. ಸೊ ನಮ್ಮನ್ನ ನಾವು ಒಪ್ಕೊಳ್ಬೇಕು ತುಂಬಾ ಚೆನ್ನಾಗಿ. ಒಪ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಬೆಳಿತೀವಿ. ಇಲ್ಲಿ ಯೋಗದಕ್ಕೆ ವಾಪಸ್ ಬರ್ತಾ ನಾವು ಯೋಗದಲ್ಲಿ ಒಂದು ಈ ಪ್ರಶ್ನೆಗೆ ಉತ್ತರ ಮುಗಿಸ್ತಾ, ಯೋಗದಲ್ಲಿ ಆತ್ಮಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಭಾವಾತ್ಮಕವಾಗಿ ಕೂಡ ಸರ್ವತೋಮುಖವಾಗಿ ಒಳಗಡೆ ಹಿಡಿದು ಯೋಗದ ಒಂದು ಏನೇನು ಆಸನಗಳನ್ನ ಇಟ್ಟಿದಾರೋ ಅದನ್ನ ಶ್ರದ್ಧೆಯಿಂದ ಅರ್ಥವನ್ನು ಕೂಡ ಚೆನ್ನಾಗಿ ಸವಿತಾ ಆನಂದವಾಗಿ ಮನಸ್ಸನ್ನ ಮುಂದೆ ಬಿಟ್ಬಿಟ್ಟು ಆಮೇಲೆ ಶರೀರ ಅದನ್ನ ಫಾಲೋ ಮಾಡಬೇಕು. ಇಲ್ಲದೆ ಕೆಲವು ಆಸನಗಳು ಹಾಕಕ್ ಆಗದೇ ಇಲ್ಲ, ಅದ್ ಮನಸ್ಸು ಮುಂದೆ ಹೊರಟೋಗ್ಬಿಡ್ಬೇಕು, ಕಲ್ಪಿಸ್ಕೋಬೇಕು. ಇದು ಮಾಡ್ಬಿಟ್ಟಿದೀನಿ ನಾನಾಗ್ಲೇ, ಮುಂದೆ ಹೊರಟೋಗಿದೆ ಇದು, ನನ್ನ ಕೈ ಕಾಲು ಯಾವ ರೀತಿ ಇರಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಬರಬೇಕು. ಶ್ರದ್ಧೆಯ ಲಭತೆ ಜ್ಞಾನಂ, ಶ್ರದ್ಧೆ ಒಂದು ಇಟ್ಕೊಂಡು ಎಲ್ಲವೂ ಆಗುತ್ತೆ. ಅದಕ್ಕೋಸ್ಕರವಾಗಿ ಅದು ಸ್ಟ್ರೆಸ್ ಎಲ್ಲನು ಓಡೋಗ್ಬಿಡುತ್ತೆ. ಈಗ ರಿಂಕಲ್ಸ್ ಆಗಿದ್ರೆ ಶರ್ಟ್ ಅನ್ನ ಅಥವಾ ಟ್ರೌಸರ್ ನಾವು ಐರನ್ ಮಾಡಲ್ವಾ, ಐರನ್ ಮಾಡಿದ ತಕ್ಷಣ ರಿಂಕಲ್ಸ್ ಎಲ್ಲ ಹೊರಟೋಗಲ್ವಾ. ಹಾಗೇನೆ ಇದನ್ನು ಈ ರಿಂಕಲ್ಸ್ ಅನ್ನು ಕಳಿಸ್ಬೇಕು, ಒತ್ತಡದ ರಿಂಕಲ್ಸ್ ಅಂದ್ರೆ ಐರನ್ ಮಾಡ್ಬೇಕು ಅಂದ್ರೆ ಸ್ಟ್ರೆಚ್ ಮಾಡ್ಬಿಡ್ಬೇಕು. ಅದಕ್ಕೆ ನೋಡಿ ಬಿಸಿನೀರು ಹಾಕೊಂಡಾಗ ಖುಷಿ ಆಗುತ್ತೆ ನಮಗೆ ಸ್ಟ್ರೆಸ್ ಇದ್ದಾಗ. ಆಮೇಲೆ ಆಕಾಶ ನೋಡಿದ್ರೆ ಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಹಾಡು ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಒಂದು ಡ್ರಾಯಿಂಗ್ ಬರೆದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಮೇಲೆ ಇದು ಒಂದು ಗಾರ್ಡನ್ ಮಾಡ್ಬೋದು, ಅಡುಗೆ ಹೊಸದಾಗಿ ಮಾಡ್ತೀನಿ ನಾನೇನೆ ಇವತ್ತು ಅಂತ ಅಂದ್ರೆ ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಅವ್ರು ಒಳ್ಳೆ ಸ್ನೇಹಿತರಿದ್ರೆ ಒಂದು ನಮ್ಗೆ ಉತ್ತೇಜನ ಕೊಡ್ತಾರಲ್ಲ, ಸಕಾರಾತ್ಮಕವಾಗಿ ನಮ್ಮನ್ನು ನೋಡ್ತಾರಲ್ಲ, ಅವ್ರ ಹತ್ರ ಮಾತಾಡಿದ್ರು ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಎಷ್ಟು ವಿಧಾನ ಇದೆ ಗೊತ್ತಾ, ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಸಾಕು ಸ್ಟ್ರೆಸ್ ಹೊರಟೋಗುತ್ತೆ. ಲೊಕೇಶನ್ ಚೇಂಜ್ ಮಾಡಿ, ಕುಳಿತಿರೋದನ್ನ ಬೇರೆ ಚೇರ್ ಅಲ್ಲಿ ಕುಳಿತುಕೊಳ್ಳಿ, ನೋಡಿ ಸ್ಟ್ರೆಸ್ ತಕ್ಷಣ ಕಡಿಮೆ ಆಗದೆ ಇದ್ರೆ ಕೇಳಿ ನನಗೆ. ಹಾಗೆ ಚೇಂಜ್ ಬೇಕು, ಆ ಚೇಂಜ್ ಗೋಸ್ಕರವಾಗಿ ಯೋಗಾಭ್ಯಾಸ ಮಾಡಿದ್ರೆ ಖಂಡಿತ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಕಡಿಮೆನು ನಿರ್ನಾಮ ಆಗ್ಬಿಡುತ್ತೆ ಸ್ಟ್ರೆಸ್, ಆದ್ರೆ ಬೇಕು, ಸ್ಟ್ರೆಸ್ ಬರ್ತಾ ಇರ್ಬೇಕು ಅವಾಗವಾಗ, ಅದು ಮಾಮೂಲಿ. ಅದು ಒಂದೇ ಸರಿ ಮನೆ ಕ್ಲೀನ್ ಮಾಡ್ಬಿಟ್ಟಿದೀನಿ ನನ್ ಬರ್ತ್ಡೇ ಒಂದೇ ಸರಿ ಮಾಡೋದು ಮನೆ ಕ್ಲೀನ್ ಅನ್ನಕ್ಕಾಗಲ್ಲ, ದಿನ ಮಾಡ್ತಾ ಇರ್ಬೇಕಲ್ಲ. ಹಾಗೆ ದಿನ ಶವರ್ ತಗೊಂಡಾಗೆ ಇದು ಕೂಡ ದಿನ ಯೋಗಾಭ್ಯಾಸ ಇಟ್ಕೊಂಡ್ರೆ ಅವನು ತುಂಬಾ ದೀರ್ಘಕಾಲವಾಗಿ ಆನಂದಮಯವಾಗಿ ಆರೋಗ್ಯವಂತನಾಗಿ ಮನಸ್ಸನ್ನ ಪ್ರಫುಲ್ಲವಾಗಿ ಇಟ್ಕೊಂಡು ಜೀವನ.
1: ಒಂದಷ್ಟು ಒತ್ತಡ ಇರಬೇಕು ಅಂತಾರೆ,
0: ಇರಬೇಕು, ಕಂಡ್ಲೇಬೇಕು. ಅದು ಹೆಲ್ದಿ ಒತ್ತಡ, ಆರೋಗ್ಯದಾಯಕವಾದಂತ ಒತ್ತಡ ಇರುತ್ತೆ ಅಂತ ಹೇಳಿದ್ನಲ್ಲ, ಅದರಿಂದ ನಮಗೆ ಒಂದು ಪ್ರಚೋದನೆ ಸಿಗುತ್ತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಬಿಟ್ಟು. ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ ಕೌಂಟರ್ ಎಫೆಕ್ಟ್ ಆಗುತ್ತೆ, ಬೇರೆ ತರ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ, ಜಾಸ್ತಿ ಆಯ್ತು ಒತ್ತಡ.
1: ಹೃದಯದಲ್ಲಿ ಕನಿಷ್ಠ ಒತ್ತಡ ಇರಲೇಬೇಕು,
0: ಇರ್ಲೇಬೇಕು. ನಿಮ್ಗೆ ನೋಡಿ
1: ಇಲ್ಲ ಅಂತ,
0: ಎಕ್ಸಾಕ್ಟ್ಲಿ
1: ಅಲ್ವಾ, ಮನುಷ್ಯ ಬದುಕಿರಕ್ಕೆ ಸಾಧ್ಯ
0: ಇಲ್ಲ. ಎಕ್ಸಾಕ್ಟ್ಲಿ, ಬ್ಲಡ್ ಪ್ರೆಷರ್ ಫಾರ್ ಎಕ್ಸಾಂಪಲ್ ಅದ್ರಲ್ಲೂ ಒಂದೊಂದು ಲೆವೆಲ್ ಇರಬೇಕು.
1: ಈಗ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗದ ಮೂಲಕನೇ ಮಾಡ್ತೀನಿ ಅಂದ್ರೆ ಇದಕ್ಕೆ ಅಂತಲೇ ಪ್ರತ್ಯೇಕವಾದ ಆಸನ ಇರುತ್ತಾ ಅಥವಾ ಹೇಗೆ
0: ಇರುತ್ತೆ? ಶವಾಸನ ಅಂತ ಹೇಳ್ತಾರಲ್ಲ ಯೋಗ ನಿದ್ರಾ ಅಂತ, ಅದನ್ನ ಮಾಡಿದ್ರೇನೆ ಎಲ್ಲ ಸುಮಾರು ಹೊರಟೋಗ್ಬಿಡುತ್ತೆ.
1: ಶವಾಸನ ಮಾಡೋದು ಆಸನದ ಕೊನೆ
0: ಕೊನೆ ಕೊನೆ ಅಂತದಲ್ಲ, ಅಲ್ಲೇ ಫೈನಲ್.
1: ಮೊದಲಿಗೆ ಮಾಡಕ್ಕಾಗಲ್ಲ,
0: ಮೊದಲೇ ಸ್ಟ್ರೆಚ್ ಗಳು ಮಾಡ್ಕೊಂಡು ಹೋಗ್ತಾರಲ್ಲ, ಎಷ್ಟು ಬೇಸಿಕ್ ಆಗಿಲ್ಲನು, ಎಷ್ಟು ಸೂರ್ಯ ನಮಸ್ಕಾರನೇ ಸಾಕು ಅವರೆಲ್ಲನು. ಇನ್ನು ಬೇಕಾದಷ್ಟು ಆಸನಗಳಿವೆ, ಗೋಮುಖಾಸನ, ವೃಷ್ಟಿಕಾಸನ, ಮಯೂರಾಸನ, ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಅದೆಲ್ಲ ಪ್ರೊಫೆಷನಲ್ ಆಗಿ ಅದೇನೇ ವೃತ್ತಿಯಾಗಿ ಇಟ್ಕೊಂಡ್ಬಿಡ್ತಾರಲ್ಲ, ಇದೇ ನನ್ನ ಜೀವನ ಅಂತ ಆವಾಗ ಅವೆಲ್ಲ ಕಲಿಬೇಕು. ಕೆಲವರಿಗೆ ಪಾಪ ಎಷ್ಟೋ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ, ಆಸನಗಳೆಲ್ಲ ಹಾಕಕ್ಕಾಗಲ್ಲ. ಇದೇ ಸಾಕು, ಸೂರ್ಯ ನಮಸ್ಕಾರ ಮಾಡಿದ್ರೇನೆ ಸುಮಾರು ಎಲ್ಲ ಹೊರಟೋಗುತ್ತೆ. ಎಲ್ಲ ಆಸನಗಳ ಒಂದು ಸಾರಾಂಶ ಸೂರ್ಯ ನಮಸ್ಕಾರದಲ್ಲಿದೆ. ಖಂಡಿತ ಎಲ್ಲ ಯೋಗಿಗಳು ಒಪ್ಕೊಳ್ತಾರೆ ಇದನ್ನ ನಿಜ ಅಂತ.
1: ಹಾಗೆ ಅಲ್ಲ, ನೀವು ಕಂಡುಕೊಂಡ ಹಾಗೆ ಈಗ ಗೃಹಿಣಿಯರಿಗಾಗ್ಬೋದು, ವಯಸ್ಸಾದವ್ರಿಗಾಗ್ಬೋದು, ಜನಸಾಮಾನ್ಯರಿಗೆ ಇದನ್ನೇನು ದೊಡ್ಡ ಸಾಧನೆ ಅಂತ ಭಾವಿಸ್ತಲ್ಲ, ಬರೀ ನಾನು ಆಸನಗಳನ್ನ ಮಾಡಿಕೊಂಡು ಶವಾಸನ ಮಾಡಿ ಒಂದು ಏನು ಒತ್ತಡ ನಿರ್ವಹಣೆ ಮಾಡ್ಕೋತೀನಪ್ಪ ಅನ್ನೋರಿಗೆ ಸ್ಪೆಸಿಫಿಕ್ ಆಗಿ ಇಂತಹ ಆಸನ ಅಂತ ಏನಾದ್ರು ಇದೆಯಾ?
0: ಇಲ್ಲ, ಇದು ಒಂದು ಬಹಳ ಅದ್ಭುತವಾಗಿದೆ. ಏನಂದ್ರೆ

0: ಹತ್ತು ಕಡೆ ಕುಳಿತುಕೊಳ್ತೀವಲ್ಲ ಫಸ್ಟ್ ಒಂದೇ ಮನಸ್ಸಿನ ಸುಮ್ಮನೆ ಹಾಗೆ ಕುಳಿತುಕೋಬೇಕು ನಾನು ಒಬ್ಬನೇ ಇರಬೇಕು ಅಂತ ಅಂದಾಗ್ಲೇನೆ ಎಷ್ಟೋ ರಿಲೀಫ್ ಆಗ್ಬಿಡುತ್ತೆ. ದೀರ್ಘ ಶ್ವಾಸ ತೆಗೆದುಕೊಂಡ್ರೆ ರಿಲೀಫ್ ಆಗ್ಬಿಡುತ್ತೆ. ಹಾಗೆಲ್ಲ ಇದೆ. ಇನ್ನೊಂದು ಏನ್ ಗೊತ್ತೆ, ಅದ್ಭುತವಾದದ್ದು ಈ ಯೋಗಾಸನಗಳು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಪತಂಜಲಿ ಮಹರ್ಷಿಗಳು ಇದಕ್ಕೆ ಪ್ರಪಂಚಕ್ಕೆ ಮಾನವ ಕಲ್ಯಾಣಕ್ಕೋಸ್ಕರವಾಗಿ, ಅದು ಏನೇ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಾವಿಕವಾಗಿನೇ ಅದನ್ನೆಲ್ಲ ಮಾಡ್ತಾನೆ ಅಂತ ನೋಡಿ. ಪ್ರಾಣಿಗಳನ್ನ ಇಮಿಟೇಟ್ ಮಾಡೋದೇನೆ ಆಸನಗಳು. ಮತ್ಸ್ಯಾಸನ ಉದಾಹರಣೆಗೆ ಪ್ರಾಣಿ ಹೆಸರು. ಪ್ರಾಣಿಗಳನ್ನ ಇಮಿಟೇಟ್ ಮಾಡಿದ್ರೆ ಸಾಕು ಅನ್ನೋದು ಕಾನ್ಸೆಪ್ಟ್. ಮತ್ತು ಅವರವರ ಶರೀರಕ್ಕೆ ತಕ್ಕಂತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೈ ಸ್ಟ್ರೆಚ್ ಮಾಡಬಹುದು, ಯಾವ ತರ ಬೆಂಡ್ ಮಾಡಬಹುದು ಶರೀರವನ್ನ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗೆ ಇಷ್ಟೇ ನನ್ನ ಸಾಮರ್ಥ್ಯ ಇರೋದು, ಇದು ಕರೆಕ್ಟ್ ಆಗಿದೆ, ಇದಕ್ಕಿಂತ ಮುಂಚೆ ಮುಂದಕ್ಕೆ ಹೋದ್ರೆ ಡ್ಯಾಮೇಜ್ ಆಗ್ಬಹುದು, ಹರ್ಟ್ ಆಗ್ಬಹುದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ನೋಡಿ ಕುಳಿತುಕೊಳ್ಳಕ್ ಹೇಳಿ ನೆಲದ ಮೇಲೆ ತುಂಬಾ ಕಷ್ಟಪಡೋರು ಇದ್ದಾರೆ, ಆದ್ರೆ ಕೊನೆ ಕುಳಿತುಕೊಳ್ಳಬೇಕು ಅಂದ್ರೆ ಅದು ಯಾವುದೋ ಒಂದು ಭಂಗಿ ಹುಡುಕ್ತಾರೆ, ಆ ಕರೆಕ್ಟ್ ಆಗಿರುತ್ತೆ ಅವ್ರಿಗೆ, ಅವ್ರಿಗೆ ಮಾತ್ರ ಸೂಟು. ನೀವು ಅದನ್ನ ಫಾಲೋ ಮಾಡಕ್ ಹೋದ್ರೆ ನಿಮಗೂ ನೋವಾಗುತ್ತೆ ಆತರ ಕುಳಿತುಕೊಂಡ್ರೆ. ಇಂಟ್ರೆಸ್ಟಿಂಗ್ ಇದೆ ಇದೆಲ್ಲಾನು. ಅದಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ನಮ್ಮ ಬಾಡಿಗೂ ಸ್ವಲ್ಪ ಮಾತಾಡಿಸ್ಕೊಂಡು ಏನ್ ಬೇಕು ನಿನಗೆ ಅಂತ ಕೇಳ್ಕೊಂಡು ನಡ್ಕೊಳ್ಳೋ ತರ ಮಾಡ್ಬಿಟ್ರೆ ಸಾಕು. ಈಗ ನೀರು ಕುಡಿತೀವಿ ಎಷ್ಟು ಕುಡಿಬೇಕು ನಮ್ಗೆ ಗೊತ್ತು, ಎಷ್ಟೊತ್ತು ಒಂದ್ ಕಡೆ ಕುಳಿತುಕೋಬೇಕು ಗೊತ್ತಿದೆ, ಎಷ್ಟು ಮಾತಾಡಬೇಕು ಗೊತ್ತಿದೆ, ಎಲ್ಲಾನು ಕಾನ್ಶಿಯನ್ಸ್ ಒಳಗಡೆ ಪ್ರಜ್ಞೆ ಇದೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದ್ ಕಾಂಟ್ಯಾಕ್ಟ್ ಬೆಳೆಸ್ಕೊಳಕ್ಕೆ ಕನ್ವಿಸ್ಕೊಂಡು ಹಾಗೆ ಒಳಗಡೆ ಮನನ ಮಾಡಬೇಕು. ಏನು ಮನಸ್ಸು ಹರಿಗೆ ಹೊರಗಡೆ ಹರಿತಾ ಇದೆಯೋ ಒಂದು ಶಕ್ತಿ, ಅದನ್ನ ಒಳಗಡೆ ರಿವರ್ಸ್ ಮಾಡಬೇಕು. ಮಾಡಿದ್ರೆ ಅಡ್ವೆಂಚರ್ಸ್ ಆಫ್ ಸೆಲ್ಫ್ ಡಿಸ್ಕವರಿ, ಒಂದು ಆತ್ಮ ಅನ್ವೇಷಣೆಯ ಅದ್ಭುತ ಸಾಧನೆ ಸಾಹಸವಾಗುತ್ತೆ. ಅದು ಮಗುವಾಗಿದ್ದಾಗ ಹೇಗಿದ್ವಿ ನಾವು ಶೈಶವಾವಸ್ಥೆಯಲ್ಲಿ, ಆ ಕಡೆ ವಾಪಸ್ ಹೋಗ್ಬೇಕು ನಾವು. ತಿರುಗಿಸ್ಕೊಂಡ್ರೆ ಅಲ್ಲೇ ಬೆನಿಫಿಟ್ ಬರ್ತಾ ಹೋಗುತ್ತೆ. ಒಂದೊಂದು ಇಂಚು ಹಿಂದೆ ಕೆಳಗಡೆ ಹೋಗ್ತಾ ಇದ್ರು ಮನಸ್ಸು ಮೆದುಳಿನಿಂದ ಹೃದಯದ ಮಂಡಲಕ್ಕೆ, ಅಲ್ಲೇ ರಿಲೀಫ್ಗಳು ಸಿಗ್ತಾ ಹೋಗುತ್ತೆ ಅವ್ರಿಗೆ. ಆಶ್ಚರ್ಯ ಆಗುತ್ತೆ, ಓ ದೇವ್ರೆ ಏನಪ್ಪ ಇದು ಮ್ಯಾಜಿಕ್ ಅಂತ.
1: ಶವಾಸನ ಮಾಡೋದಕ್ಕೂ ವಿಧಾನ ಇದೆಯಾ ಸ್ವಾಮೀಜಿ?
0: ಅದಕ್ಕೆ ವಿಧಾನ ಅಂದ್ರೆ ನನ್ನ ಒಂದು ಬರೆದಿದ್ದೀನಿ, ಅದು ಕೂಡ ಒಂದು ಅರ್ಕ ಧ್ಯಾನ ಪುಸ್ತಕದಲ್ಲಿ. ಸಂಪೂರ್ಣವಾಗಿ ತನ್ನ ಶರೀರವನ್ನ ಆ ಭೂಮಿ ಮೇಲೆ ಮಲಗಿಸಿ, ನನಗೇನು ಶರೀರಕ್ಕೂ ನನಗೂ ಏನು ಕಂಟ್ರೋಲೇ ಇಲ್ಲ ನನಗೆ, ಹಾಗೇನೇ ನಾನು ಭೂಮಿಯಲ್ಲಿ ಮೇಲೆ ನನ್ನ ಶರೀರದ ತೂಕವನ್ನು ನಾನು ಕಾಣಬೇಕು ಅಂತ ವೇಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಆಗ ವೇಟ್ಲೆಸ್ನೆಸ್ ಆಗ್ಬಿಡುತ್ತೆ ಕೊನೆಗೆ. ಆ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಖಂಡಿತ ಬರುತ್ತೆ, ಯೋಗ ನಿದ್ರೆ ಅದು ಎಲ್ಲೋ ಒಂದ್ ಕಡೆ ಬ್ಲಿಸ್ಫುಲ್ ಸ್ಲೀಪ್ಗೆ ಕರ್ಕೊಂಡು ಹೋಗುತ್ತೆ ಅದು. ಅಲ್ಲಿ ಏನ್ ಮಾಡಿದ್ರೆ ಮಾಡೋದೇನು ಇಲ್ಲ ಅನ್ನೋದೇನೆ ಅದು ಯೋಗ ನಿದ್ರೆ ಅಥವಾ ಶವಾಸನ ಅಂತ ಕರೀತಾರೆ. ಮಾಡೋದೇನು ಇಲ್ಲವೇ ಇಲ್ಲ. ಮನಸ್ಸಲ್ಲಿ ಏನಾದ್ರು ಆಲೋಚನೆ ಬಂದ್ರೆ ಏನ್ ಮಾಡ್ಲಿ ಅಂದ್ರೆ ಆಲೋಚನೆಯಲ್ಲಿ ಈಗ ಮಾಡಬೇಕು, ಎಲ್ಲಾನು ಪ್ರಕೃತಿ ಪರವಾಗಿ ನಡೀತಾ ಇದೆ, ನನ್ನಲ್ಲಿ ಏನು ಕಂಟ್ರೋಲ್ ಇಲ್ಲ. ಶರೀರದಲ್ಲೂ ಕೂಡ ಒಂದು ತನ್ನದೇ ಆದ ಚೈತನ್ಯ ನಡೆಸ್ಕೊಂಡು ನನಗೆ ಅರಿವಿಲ್ಲದಂಗೆ ಎಲ್ಲ ನಡೀತಾ ಇದೆ ಅನ್ನೋದನ್ನ ಫೀಲಿಂಗ್ಸ್ ತಗೊಂಡೋಗ್ತಾ ಇರಬೇಕು, ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು. ಏನು ಮಾಡೋದೇನು ಇಲ್ಲ ಕೆಲಸ, ಈಗ ಎಲ್ಲ ಆಗ್ಬಿಟ್ಟಿದೆ. ಆ ತರ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಸುಮ್ಮನೆ ಹಾಗೆ ಇದ್ರೆ. ಆಮೇಲೆ ಇನ್ನೊಂದು ಒಂದು ರಹಸ್ಯ ಹೇಳ್ಕೊಡ್ತೀನಿ, ಧ್ಯಾನ ಮುದ್ರೆಯಲ್ಲೇನೆ ಮಲ್ಕೊಳ್ಬೇಕು, ಆವಾಗಲೇ ಎಫೆಕ್ಟ್ ಆಗೋದು ತುಂಬಾ. ಮನಸ್ಸನ್ನ ಎರಡು ಕಡೆ ಡಿವೈಡ್ ಮಾಡ್ಬೇಕು, ಎರಡು ಕೈನಲ್ಲೂ ಕೂಡ ಹೋಗ್ತಾ ಇದೆ ನೀಜು ಹಾಗೆ ಅಂತ. ಆಮೇಲೆ ಮಾಡಿದಾಗ ವಿದಿನ್ ಜಸ್ಟ್ 5 ಮಿನಿಟ್ಸ್ 3 ಮಿನಿಟ್ಸ್ ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಯಾವುದೋ ಒಂದು ಸ್ಥಿತಿ ಕರ್ಕೊಂಡು ಹೋಗುತ್ತೆ ಸುಂದರವಾದ ಸ್ಥಿತಿಗೆ. ಅವ್ರು ಎದ್ದಾಗಲೇ ಗೊತ್ತಾಗೋದು, ಹೌದು ನಾನು ಇದ್ದೇನೆ ಯೋಗ ನಿದ್ರೆಯಲ್ಲಿ ಅಂತ. ಇನ್ನೊಂದು ಎವಿಡೆನ್ಸ್ ಕೊಡ್ಲ, ಅವ್ರು ಎದ್ದ ಮೇಲೆ ಪಕ್ಕದಲ್ಲಿ ತಿರುಗಿ ಎದ್ದೇಳ್ಬೇಕು. ಆಮೇಲೆ ಅವರು ಕನ್ನಡಿ ಇಟ್ಟಿರಬೇಕು ಪಕ್ಕದಲ್ಲಿ, ಹ್ಯಾಂಡ್ ಮಿರರ್. ಅವ್ರ ಮಕ್ಕನ ಅವ್ರು ನೋಡ್ಕೋಬೇಕು ಮಾಡಕ್ ಮುಂಚೆ, ಆದ್ಮೇಲೆ ನೋಡ್ಕೋಬೇಕು. ಡಿಫ್ರೆನ್ಸ್ ಎಷ್ಟಿರುತ್ತೆ ಅವ್ರಿಗೆ ಗೊತ್ತಾಗುತ್ತೆ, ಯಾಕಪ್ಪ ಇಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ, ನಾನು ಮುಖ ತೊಳೆದಿಲ್ಲ ಇಲ್ಲ ಏನೋ
1: ಮೇಕಪ್
0: ಮಾಡಿಲ್ಲ. ಎಕ್ಸಾಕ್ಟ್ ಗಂಡಸ್ರಿಗೆ ಏನಿಲ್ವಲ್ಲ ಮೇಕಪ್, ಈಗ ಅದು ಬರ್ತಿದೆ ಏನೋ ಗೊತ್ತಿಲ್ಲ ಇರ್ಲಿ, ಅಥವಾ ಹಾಲು ಕುಡಿದಿಲ್ಲ ಏನೋ ಹಾಗೆ ಅಂತ ಒಳಗಡೆಯಿಂದ ಫ್ರೆಶ್ ಆಗುತ್ತೆ.
1: ಈ ಮಾಮೂಲಿ ನಿದ್ರೆ ಮಾಡಕ್ಕೂ ಯೋಗ ನಿದ್ರೆಗೂ ಏನು ವ್ಯತ್ಯಾಸ?
0: ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಇದೆ. ಮಾಮೂಲಿ ನಿದ್ರೆಗೆ ಏನಪ್ಪಾ ಅಂದ್ರೆ ನಾವು ಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಳ್ಬಹುದು ಕೆಲವು ಸಾರಿ, ಎಡಗಡೆನೋ ಬಲಗಡೆನೋ ತಿರ್ಕೊಂಡು ಮಲ್ಕೊಂಡಿರ್ತೀವಿ, ದಿಂಬ್ ಹಾಕೊಂಡಿರ್ತೀವಿ, ಕಂಫರ್ಟ್ ನೋಡಿರ್ತೀವಿ, ಬ್ಲಾಂಕೆಟ್ ಎಲ್ಲ ನೀಟಾಗಿ ಹಾಕೊಂಡು ಮಲ್ಕೊಳ್ತೀವಿ, ನೈಟ್ ಡ್ರೆಸ್ ಹಾಕಿರ್ತೀವಿ. ಆಮೇಲೆ ನಿದ್ದೆ ಅಂದ್ರೆ ನಿದ್ದೆ ಮಾಡ್ಬೇಕು ಅಂತ ಹೆಂಗ್ ಬೇಕಾದ್ರು ಭಂಗಿನ ಚೇಂಜ್ ಮಾಡ್ಕೋಬಹುದು. ಇಲ್ಲ ಆ ರೀತಿ ಎಲ್ಲ ಈ ಉದ್ದೇಶ ಇಟ್ಕೊಂಡು ಒಳಗಡೆ ಹೋಗಿದೀವಿ, ನಾನು ಹಗಲೊತ್ತಿನಲ್ಲೇನೆ ಈ ಸಮಯದಲ್ಲೇ ನಾನು ನನ್ನ ಒಂದು ಶರೀರದಲ್ಲಿ ನಾನು ನಮ್ಮ ಉಪಸ್ಥಿತಿ ಗೊತ್ತಾಗಬೇಕು, ನಮ್ಮ ನಾವು ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ಈ ಶರೀರಕ್ಕಿಂತ ನಾನು ವಿಭಿನ್ನವಾಗಿದ್ದೀನಿ ಅಂತ ಅನುಭವ ಪಟ್ಕೊಳಕ್ ಹೋದಾಗ್ಲೇನೆ ರಿಲ್ಯಾಕ್ಸೇಷನ್ ಬರೋದು, ಡೀಪ್ ರಿಲ್ಯಾಕ್ಸೇಷನ್. ಒಂದು ಯೋಗ ನಿದ್ದೆ ಅಂದ್ರೆ ಡೀಪೆಸ್ಟ್ ರಿಲ್ಯಾಕ್ಸೇಷನ್, ಅಂದ್ರೆ ಒಂಥರ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ವಿಶ್ರಾಂತಿ ಅಂದ್ರೆ ಅದು ಸ್ವಲ್ಪ ಇದಾಗತ್ತಲ್ವಾ, ಒಂಥರ ಮನಸ್ಸಲ್ಲಿ ಏನೋ ಒಂಥರ ಆನಂದ ಉಂಟಾಗ್ಬಿಡುತ್ತೆ, ಉಂಟಾದಾಗ ಅವನಿಗೆ ಕಂಫರ್ಟಬಿಲಿಟಿ ಬರುತ್ತೆ. ಉದಾಹರಣೆ ನೋಡಿ, ಯಾರೋ ಒಬ್ರು ಮಸಾಜ್ ಮಾಡಕ್ ಬಂದ್ರೆ ನಿಮ್ ಶೋಲ್ಡರ್ಗೆ, ಇವಾಗ ನಿಮ್ ಒಂದ್ ಸ್ವಲ್ಪ ಏನೋ ಒಂಥರ ಆಗತ್ತಲ್ಲ, ಅಬ್ಬಾ ರಿಲೀವ್ಡ್ ಚಿನ್ನ ಮಾಡ್ತಾ ಇದ್ರ ಶೋಲ್ಡರ್ ಮಸಾಜ್ ಅಂತ, ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡೋಣ ಅನ್ಕೊಂಡಿದ್ದೆ. ಅದನ್ನ ಎಲ್ಲಾ ಆಫೀಸ್ಗಳಲ್ಲಿ ಒಬ್ರಿಗೊಬ್ರು ಶೋಲ್ಡರ್ ಮಸಾಜ್ ಮಾಡ್ಬೇಕು ಪ್ರತಿ ದಿನ ಒಂದ್ಸರಿ ಯಾವಲ್ಲಾದ್ರು ಅಂತ. ಅದು ಹಾಗೆ ಮಾಡ್ಕೊಂಡಾಗ ರಿಲೀಫ್ ಆಗತ್ತೆ, ಎಲ್ಲಾನು ಶರೀರಕ್ಕೆ ಲಘು ಹೊತ್ತು ಉಂಟಾಗತ್ತೆ. ಶರೀರನೇ ನಾನು ನಾನು ಅನ್ಕೊಂಡಿದ್ದಾಗ ಭ್ರಾಂತಿ ಉಂಟಾಗಿ ತುಂಬಾ ನೋವು ಬಾಧೆ ಎಲ್ಲ ಬರುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಐ ಆಮ್ ನಾಟ್ ದ ಬಾಡಿ ಬಟ್ ಲಿವಿಂಗ್ ಇನ್ ದ ಬಾಡಿ, ಐ ಆಮ್ ಡಿಫ್ರೆಂಟ್ ದನ್ ದ ಬಾಡಿ. ನಾನು ಇನ್ಫ್ಲೂಯೆನ್ಸ್ ಮಾಡಬಹುದು, ಪ್ರಭಾವವನ್ನು ಬೀರಬಹುದು ನನ್ನ ಶರೀರದ ಮೇಲೆ.

0: ಅದು ಬಂದಾಗ ಈ ಕಾನ್ಸೆಪ್ಟ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ರಿಯಾಲಿಟಿ ಅನ್ಕೊಂಡ್ರು ಪರವಾಗಿಲ್ಲ, ಅವ್ರಿಗೆ ಬೆನಿಫಿಟ್ ಖಂಡಿತ ಬರುತ್ತೆ. ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಯೋಗ.
1: ಈ ಒತ್ತಡ ಅನ್ನೋದು ಮನಸ್ಸಿನಲ್ಲಿ ಸೃಷ್ಟಿಯಾಗುತ್ತೋ ದೇಹದಲ್ಲಿ ಸೃಷ್ಟಿಯಾಗುತ್ತೋ ಸ್ವಾಮಿ?
0: ದೇಹದಲ್ಲಿ ಅದ ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಹಾರ್ಮ್ಫುಲ್ ಆಗಿ ಸೃಷ್ಟಿ ಆಗೋದಿಲ್ಲ, ಮನಸ್ಸಿನಲ್ಲಿ ಬಂದು ಅದು ಬುದ್ಧಿಮಟ್ಟದಲ್ಲಿ ಪ್ರಜ್ಞಾ ಮಟ್ಟದಲ್ಲಿ ಬಂದು ಯಾವುದೋ ಆಸೆಗಳನ್ನು ಈಡೇರಿಸಿಕೊಳ್ಳದೆ ತನ್ನ ಎಕ್ಸ್ಪೆಕ್ಟೇಷನ್ ಪರವಾಗಿ ನಡೀದೆ ಇರಬೇಕಾದ್ರೆ ನಿರೀಕ್ಷೆಗೆ ತಕ್ಕಂತೆ, ಹಾಗೆ ತನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮತ್ತು ಬೇರೆಯವರುಗೋಸ್ಕರವಾಗಿಯೇ ಬದುಕ್ತಾ ಇದ್ರೆ ತುಂಬಾನೇ ಅವ್ರದೆಲ್ಲ ಸಹಿಸ್ಕೊಂಡು ಎಕ್ಸ್ಪ್ರೆಷನ್ ಮಾಡದೆ ಇದ್ರೆ, ಪ್ರಕಟಣೆ ಮಾಡದೆ ಇದ್ರೆ, ತನ್ನ ಇಮೋಷನ್ಸ್ ನ ಭಾವನೆಗಳನ್ನ ಪ್ರಕಟಣೆ ಮಾಡದೆ ಇದ್ರೆ ಆವಾಗನೂ ಸ್ಟ್ರೆಸ್ ಬರುತ್ತೆ. ಹೇಗೆ ನಾವು ಉಸಿರಾಡ್ತೀವಲ್ಲ ಇಮಿಡಿಯೇಟ್ಲಿ ಬ್ರೀತ್ಔಟ್ ಮಾಡ್ಬಿಡ್ತೀವಲ್ವಾ, ಹಾಗೆ ಆದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ಸೊ ಮನಸ್ಸಿನಲ್ಲಿ ಬಂದು ಆಮೇಲೆ ನಿಧಾನಕ್ಕೆ ನರ್ವ್ಸ್ ಮೇಲೆಲ್ಲ ಕುಳಿತುಕೊಳ್ಳುತ್ತೆ, ರಿಂಕಲ್ಸ್ ತರ ಪ್ರೆಷರ್ ತರ ಆಗುತ್ತೆ, ಆಮೇಲೆ ಶೋಲ್ಡರ್ ಮೇಲೆಲ್ಲ ಬರುತ್ತೆ, ತಲೆ ಇದು ನೆಕ್ ಹಿಂಭಾಗದಿಂದ ಹಿಡಿದು ಸ್ಪೈನ್ ವರ್ಗೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅದು ಮನಸ್ಸಿನಲ್ಲೇ ಫಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಲ್ಲೇ ಬರುತ್ತೆ ಫಸ್ಟ್ ಸ್ಟ್ರೆಸ್. ಅದು ಅದನ್ನ ಆಗಾಗ ಸಾರ್ಟ್ ಔಟ್ ಮಾಡಿಬಿಟ್ರೆ ಎಲ್ಲ ಒಳ್ಳೇದಾಗತ್ತೆ. ನಾವು ಪೈಲಪ್ ಮಾಡ್ಕೊಂಡು ಕುಳಿತುಕೊಳ್ತೀವಲ್ಲ, ಎಲ್ಲಾನು ಗುಂಪು ಕಟ್ಕೊಂಡು ವಾರಕ್ಕೊಂದ್ಸರಿ ಸಿಗುತ್ತಲ್ಲ ರಜಾ, ಅವಾಗೆಲ್ಲ ನೋಡ್ಕೊಳ್ತೀನಿ, ಅಲ್ಲಿವರೆಗೆ ನಾನೇನು ನೋಡ್ಕೊಳ್ಳಲ್ಲ ನನ್ನ ಬಗ್ಗೆ ಅಂದಾಗ ಒತ್ತಡ ಏನು ಡಬಲ್ ಆಗ್ತಾ ಹೋಗುತ್ತೆ. ಅದಕ್ಕೂ ಕಾಂಪೌಂಡ್ ಇಂಟ್ರೆಸ್ಟ್,
1: ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ಮನಸ್ಸಿನಿಂದ ಮೂಡಿದಂತಹ ದೈಹಿಕ ತೊಂದರೆಗಳು
0: ಇರುತ್ತೆ.
1: ಎಷ್ಟೋ ಸಂದರ್ಭದಲ್ಲಿ ದೇಹದ ಸಮಸ್ಯೆಗಳಿಂದಲೂ ಒತ್ತಡ ಉಂಟಾಗಬಹುದು. ಯಾರೋ ನಿನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ, ಆಗ ತಕ್ಷಣವೇ ಆತನಿಗೆ ಒತ್ತಡ ಶುರುವಾಗುತ್ತೆ ಅಲ್ವೇ? ಈ ಏನಿದೆ ಎರಡರ ನಡುವಿನ ಒಂದು ಸಮತೋಲನವನ್ನ ಸಾಧಿಸೋದಕ್ಕೆ ಯೋಗ ಮತ್ತೆ ಧ್ಯಾನ ಸಹಕಾರಿ ಅಂತ ಅನ್ಸುತ್ತೆ.
0: ಖಂಡಿತವಾಗ್ಲೂ ಸರ್ವಾತ್ಮಕವಾಗಿ ಎಷ್ಟು ಸಾರಿ ಟೆಸ್ಟ್ ಮಾಡಿದ್ರು ಅದು ವಿಜಯ ಆಗೇ ಬರುತ್ತೆ, ಅದು ಗೆದ್ದೇ ಬರುತ್ತೆ ಆ ಯೋಗ ವಿದ್ಯೆಗಳು ಎಲ್ಲರೂ. ಈಗ ನೋಡಿ ಮನಸ್ಸು ಎಷ್ಟು ಪರಿಣಾಮ ಆಗುತ್ತೆ ಅಂದ್ರೆ, ಮನೆಯೇ ಮನುಷ್ಯಾಣಂ ಕಾರಣಂ ಅಂತ ಹೇಳಿದ್ನಲ್ಲ ಬಂಧು ಮೋಕ್ಷಾಣಂ ಅಂತ. ಈಗ ಯಾರೋ ಒಬ್ಬ ಹೋಗ್ತಾ ಇದ್ದಂತೆ, ಯುರೋಪಿಯನ್ ಸ್ಟೋರಿ ಅದು, ರಾತ್ರಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮೋಟೆಲ್ ಅಂತ ಇರುತ್ತಲ್ಲ ಸಣ್ಣ ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ತರ, ಅಲ್ಲಿ ಹೋಗಿ ಇದ್ದಂತೆ ಆತ. ಆಮೇಲೆ ಅರ್ಧರಾತ್ರಿ ಆತನಿಗೆ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಎಲ್ಲರೂ ಮಾಡಬೇಕು ಆಗತ್ತೆ ಅಂತ ಹೇಳ್ತಿಲ್ಲ, ಮನಸ್ಸಿನ ಪರಿಣಾಮದ ಒಂದು ಸ್ಟೋರಿ ಅದು, ನಿಜವಾದ ಸ್ಟೋರಿ ಕತೆ. ಸೊ ಹೋಗಿರ್ಬೇಕಾದ್ರೆ ರಾತ್ರಿ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಆಗ ಏನ್ ಮಾಡೋದು ಗೊತ್ತಿಲ್ಲ, ಮಾತ್ರೆ ತಂದಿಲ್ವಂತೆ ಅದನ್ನ ಹಾಕೊಳ್ಳಕ್ಕೆ, ಕರೆಂಟ್ ಇಲ್ಲ ಅಲ್ಲಿ. ಆಗ ಒಂದು ಏನೋ ಯಾವುದೋ ತಗೊಂಡು ಏನ್ ಸಿಗುತ್ತೋ ಅಲ್ಲಿ ಒಂದು ವಿಂಡೋ ಒಡೆದಿದ್ದಾರಂತೆ. ಒಡೆದಾಗ ಗ್ಲಾಸ್ ಎಲ್ಲ ಒಡೆದೋಗಿ ಫ್ರೆಶ್ ಏರ್ ಬಂತು. ಆಗ ನಾನು ಸರಿ ಹೋಯ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅನ್ಬಿಟ್ಟು ಮಲ್ಕೊಳ್ತಾರೆ, ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆಗ ವಿಂಡೋ ಏನು ಒಡೆದೇ ಇಲ್ಲ ಅವರು, ಮತ್ತೇನು ಒಡೆದ್ನಲ್ಲ ಅಂತ ನೋಡಿದ್ರೆ ಗ್ಲಾಸ್ ಪೀಸ್ ಎಲ್ಲ ಇದೆ ಅದೆಲ್ಲ ನಿಜ, ಬಟ್ ವಿಂಡೋ ಮಾತ್ರ ಒಡೆದಿಲ್ಲ. ಇದೇನು ಅಂದ್ರೆ ಗ್ರ್ಯಾಂಡ್ ಫಾದರ್ಸ್ ದೊಡ್ಡ ಕ್ಲಾಕ್ ಇದೆಯಲ್ಲ ಆ ಕ್ಲಾಕ್ ಒಡೆದಾಕ್ಬಿಟ್ಟಿದ್ದಾರೆ ಆ ಕತ್ಲೆನಲ್ಲಿ. ಅಲ್ಲಿಗೆ ನೋಡಿ ಇಲ್ಲಿ ಅದು ಹೇಗಿದೆ ಅಂತ, ಮನಸ್ಸು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆ. ಆ ರೀತಿ ತಾನು ಒಳಗಡೆ ಸರ್ ಮಾಡ್ಕೋಬೇಕು ಅಂದಾಗ ಸೈಕೋಸೊಮ್ಯಾಟಿಕ್ ಮೋಸ್ಟ್ ಡಿಸೀಸಸ್ ಅಂತ ಇದೆ, ರಿಸರ್ಚ್ ಅಲ್ಲಿ ಕೂಡ ಗೊತ್ತಾಗಿದೆ. ಹಾಗೆ ಅಂತ ಅನ್ಬಿಟ್ಟು ಯಾರೋ ಒಬ್ರು ನೀವು ಎದುರಿಸ್ಬಿಡಿ, ಊಟ ಆದ್ಮೇಲೆ ನಿನಗೆ ಅದರೊಳಗಡೆ ಹಲ್ಲಿ ಬಿದ್ದುಬಿಟ್ಟಿತ್ತು ಅದ್ ಹೆಂಗ್ ತಗೊಂಡೆ ನೀನು ಅಂತ ಅನ್ಬಿಡಿ. ನೋಡಿ ಅವ್ರಿಗೆ ಸ್ವಲ್ಪ ಅವ್ರ ಶ್ರಮಕ್ಕೆ ಅಪ್ಸೆಟ್ ಆಗದೆ ಇದ್ರೆ ಕೇಳಿ, ಅವತ್ತು ಆಗತ್ತೆ ಅಲ್ವಾ? ಇಲ್ಲ ಪರವಾಗಿಲ್ಲ ಅಲ್ಲಿ ಬಿದ್ದಿದ್ರು ಡೋಂಟ್ ವರಿ ಅಂತ ಹೇಳಲ್ಲ ಅವರು. ಹಾಗೆ ಹಾಗಿದೆ.
1: ಸಾಮಾನ್ಯವಾಗಿ ಮಕ್ಕಳಲ್ಲಿ ಒತ್ತಡ ಕಮ್ಮಿ ಅಂತ ಹೇಳ್ತಾರೆ, ಯಾಕೆಂದ್ರೆ ಮಕ್ಕಳ ಸ್ವಭಾವನೇ ಹಾಗೆ, ಬಹಳ ಖುಷಿಯಾಗಿರ್ತವೆ, ಓಡಾಡ್ಕೊಂಡಿರ್ತವೆ, ತನಗನ್ಸಿದ್ದನ್ನ ನೇರವಾಗಿ ಹೇಳ್ತವೆ. ಆದ್ರೆ ಇವತ್ತು ದೌರ್ಭಾಗ್ಯ ಅಂದ್ರೆ ಮಕ್ಕಳಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ತಂದೆ ತಾಯಿಯಂದ್ರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಇರೋ ಒತ್ತಡ ಇರಬಹುದು, ಅಥವಾ ಮಕ್ಕಳೇ ಅವರ ಸಹಪಾಠಿಗಳನ್ನು ನೋಡಿ ನಾನು ಅವನಿಗಿಂತ ಮಾರ್ಕ್ಸ್ ತೆಗಿಬೇಕು ಅನ್ನುವಂತಹ ಒತ್ತಡ ಇರಬಹುದು. ಈ ತರಹದ ಒಂದು ಬೆಳವಣಿಗೆ ಸಮಾಜದ ದೃಷ್ಟಿಯಿಂದ ಖಂಡಿತ ಒಳ್ಳೇದಲ್ಲ. ಆದ್ರೆ ಮಕ್ಕಳಲ್ಲೂ ಇವತ್ತು ಒತ್ತಡ ಇರೋದ್ರಿಂದ ಯೋಗ ಮಕ್ಕಳಲ್ಲಿ ಯಾವ ರೀತಿ ಒತ್ತಡ ನಿರ್ವಹಣೆಗೆ ಸಹಕಾರಿ ಆಗಬಲ್ಲದು ಅಂತ?
0: ಖಂಡಿತ ಖಂಡಿತ ಆಗತ್ತೆ. ಅದೇ ಇದು ಇದು ದುರದೃಷ್ಟ ವರ್ಷದಿಂದ ಈ ಸಬ್ಜೆಕ್ಟೇ ಉಂಟಾಗಬಾರ್ದಾಗಿತ್ತು ನಮ್ಗೆ. ಮಕ್ಕಳಿಗೆ ಅವರೇ ನಮಗೆ ನೋಡಿದ ತಕ್ಷಣ ಮಕ್ಕಳನ್ನ ನಮ್ಮ ಸ್ಟ್ರೆಸ್ ರಿಲೀಫ್ ಆಗ್ತಾ ಇತ್ತು, ನಮ್ಮ ಒತ್ತಡ ಕಡಿಮೆ ಆಗ್ಬಿಡೋದು. ಈಗ ಅವ್ರಿಗೆ ಬಂದ್ಬಿಟ್ಟಿದ್ರೆ ನೀವೆಲ್ಲ ಹೋಗ್ತೀರಾ ನೀವು ಇನ್ನ ಒತ್ತಡ ರಿಲೀಫ್ ಮಾಡಿಸ್ಕೊಳಕ್ಕೆ ಅಲ್ವಾ? ಒಂದಾಯ್ತು. ಅವ್ರು ನೋಡಿದ್ರೆ, ಅವ್ರ ದರ್ಶನ ಮಾಡಿದ್ರೆ, ಮಕ್ಕಳು ಒಂದು ಆಟ ಆಡೋದನ್ನು ನೋಡಿದ್ರೆ ಅಲ್ವಾ, ಎಷ್ಟು ಅವರ ಒಂದು ಟ್ಯಾಲೆಂಟ್ ಮುಗ್ಧತೆಯನ್ನು ನೋಡಿದಾಗ ನಮ್ಗೆ ರಿಲೀಫ್ ಆಗ್ತಿತ್ತಲ್ವಾ, ದೊಡ್ಡವ್ರಿಗೆಲ್ರಿಗೂ, ತಂದೆ ತಾಯಿಗಳಿಗೆ ಮತ್ತು ಹಿರಿಯರಿಗೆಲ್ರಿಗೂ. ಸೊ ಹೀಗಾಗಿದೆ, ಮಾಡಬಹುದು ಯೋಗ ಖಂಡಿತವಾಗ್ಲೂ ಇವಾಗ. ಬಟ್ ಅವರಿಗೆ ಟೆಂಡರ್ ತುಂಬಾ ಯಾವ ಆಸನ ಬೇಕಾದ್ರೂ ಮಾಡಬಹುದು ಮಕ್ಕಳು ಹೆಚ್ಚು ಕಮ್ಮಿ, ಯಾಕಂದ್ರೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರುತ್ತಲ್ಲ ಅವರಿಗೆ, ಕಲ್ತ್ಕೊಳ್ಳಕ್ಕೆ ಸರಿಯಾದ ಸಮಯ ಅದು. ಈ ಚೈನಾ ದೇಶದಲ್ಲಿ ಕಂಗ್ ಫೂ ಅದೆಲ್ಲ ಕರಾಟೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಕಳ್ಸಕ್ ಹೋಗ್ತಾರೆ, ಜಿಮ್ನಾಸ್ಟಿಕ್ಸ್ ಹಾಗೆ ಅವರು ವಿಶ್ವಪ್ರಸಿದ್ಧರಾಗಿದ್ದಾರೆ ತುಂಬಾ ಜನ. ಹಾಗೆ ಮಾಡಬಹುದು, ತಪ್ಪಿಲ್ಲ. ಆದ್ರೆ ಮಕ್ಕಳಿಗೆ ಒತ್ತಡ ನಿಜವಾಗ್ಲೂ ಬರಬಾರ್ದಾಗಿತ್ತು, ಅದು ತುಂಬಾ ಶೋಚನೀಯವಾದದ್ದು. ಅದಕ್ಕೆ ಅವರಿಗೆ ನಾವು ಹತ್ರ ಆದಷ್ಟು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಒತ್ತಡ ಅಷ್ಟೊಂದು ಬರ್ದಿರೋ ತರ ಮಾಡಿದ್ರೆ ಅದೇ ಒಂದು ಒಳ್ಳೆ ಕೆಲಸ ಆಗುತ್ತೆ.
1: ಯೋಗ ಮತ್ತು ಧ್ಯಾನ
0: ಅಂತೂ ಇದಂತೂ ಫೌಂಡೇಶನ್, ಅದು ಅದಿದ್ದೇ ಇರಬೇಕು.

0: ಅಲ್ಲಿಂದನೇ ಎಷ್ಟೋ 50% ಆಫ್ ದ ಪ್ರಾಬ್ಲಮ್ಸ್ ಅಟ್ ಲೀಸ್ಟ್ ಸಾಲ್ವ್ ಆಗ್ಬಿಡುತ್ತೆ ಏನೋ. ಅದರಿಂದ ಅದನ್ನ ಇಟ್ಕೊಂಡು ಅದ್ರ ಅದಾದ್ಮೇಲೆ ಇದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಉಪಯೋಗಿಸ್ಬೇಕು, ಮೆಥಡ್ಸ್ ಎಲ್ಲಾನು ಹಾಗೆಲ್ಲ ಇಂಪ್ರೂವ್ ಮಾಡ್ಕೊಂಡು ಲೈಫ್ ಸ್ಟೈಲ್ ಚೇಂಜ್ ಆಗ್ತಾರೆ ಮಕ್ಕಳು, ಬ್ರಿಲಿಯಂಟ್ ಆಗ್ತಾರೆ ಅವರು.
1: ಒತ್ತಡದಲ್ಲಿ ಈಗ ಎರಡನೇ ಪಾತ್ರ ಬರೋದು ಮಹಿಳೆಯರಿಗೆ ಅಂದ್ರೆ ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ ಅವರು ಮನೆಯಲ್ಲೂ ದುಡಿಬೇಕು, ಹೊರಗಡೆ ಉದ್ಯೋಗಸ್ಥ ಮಹಿಳೆಯರು ಹೊರಗಡೆನೂ ಕೂಡ ದುಡಿಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಎರಡೂ ಕೆಲಸವನ್ನ ಡಬಲ್ ಆಕ್ಟಿಂಗ್ ಅಂತೀವಲ್ಲ ಅದನ್ನು ಕೂಡ ಮಹಿಳೆಯರು ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೂ ಒಂದೇನು ಅಂದ್ರೆ ಮಕ್ಕಳು ಕೂಡ ಒತ್ತಡದಲ್ಲಿ ಇರೋದ್ರಿಂದ ಮಹಿಳೆಯರಿಗೆ ಮೂರನೇ ಟೆನ್ಷನ್ ಅದ್ರ ಮೂಲಕ
0: ಬರುತ್ತೆ.
1: ಈಗ ಮಹಿಳೆಯರ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದೇ ಆದ್ರೆ ಅವರಲ್ಲಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯೋಗ ಧ್ಯಾನ ಯಾವ ರೀತಿ ಸಹಕಾರಿ ಆಗಬಹುದು, ತಾವು ನೀಡುವಂತಹ ಒಂದು ವಿಚಾರ ಏನು?
0: ಅಲ್ಲಿ ಸ್ತ್ರೀಯರಿಗೆ ಸ್ವಾಭಾವಿಕವಾಗಿನೆ ಅದು ಹ್ಯಾಂಡಲ್ ಮಾಡೋ ಶಕ್ತಿ ಇದೆ ಅವರಲ್ಲಿ, ಸ್ವಾಭಾವಿಕವಾಗಿನೇ ಇದೆ, ಎಕ್ಸ್ಟ್ರಾ ಸೊ ಇದೆ. ಅವರು ಯೋಗ ಅಂದ್ರೆ ಸ್ಪೆಸಿಫಿಕ್ ಆಗಿ ಮಾಡಕ್ಕೆ ಸಮಯ ಸಿಗ್ಲಿಲ್ಲ ಅಂದ್ರೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೋ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಂಡು ಮನೆಯಲ್ಲಿ ಅಟ್ಲೀಸ್ಟ್ 1 ಅವರ್ಗೆ ಮೀಸಲಾಗಿಟ್ಕೊಂಡು ಯೋಗದ ರೀತಿಯಲ್ಲಿ ನಾನು ಕಾಲ ಕಳಿತೀನಿ ಮನೆಯಲ್ಲಿ ಅಂತ ಅನ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ. ಏನ್ ಬೇಕೋ ಅದು, ಉದಾಹರಣೆಗೆ ನಡಿಬೇಕು ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ನಿಧಾನಕ್ಕೆ ನಡೆದು ಅಲ್ಲಿ ಶ್ವಾಸವನ್ನು ತೆಗೆದುಕೊಳ್ಳೋದು, ಉದಾಹರಣೆಗೆ ಒಂದು ಏನಾದ್ರು ಲಿಫ್ಟ್ ಮಾಡ್ಬೇಕಾದ್ರೂ ಅದನ್ನ ಸರಿಯಾಗಿ ಧ್ಯಾನ ಮಾಡಿ ಒಂದ್ ನೀಟಾಗಿ ಅದನ್ನ ಎತ್ತುವಂತದ್ದು ಇದೆಲ್ಲ ಮಾಡ್ತಾ ಇದ್ರೆ ಅವರಿಗೆ ನೀರ್ ಹಾಕ್ಬೇಕು ಗಿಡಗಳಿಗೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಎಕ್ಸ್ಟ್ರಾ ಉದಾಹರಣೆಗೆ. ಮತ್ತು ಈ ರೀತಿಯಲ್ಲಿ ಅವರು ಅಭ್ಯಾಸ ಒಳಗಡೆ ಇಳಿದ್ಬಿಟ್ರೆ ಅವರಿಗೆ ಯೋಗದ ಅನುಭವನೇ ಉಂಟಾಗುತ್ತೆ. ಅಲ್ಲಿ ಯೋಗ ಮಾಡೋದಷ್ಟೇನೆ, ಎಲ್ಲ ರೀತಿಯಲ್ಲಿ ಕೂಡ ಅವರು ಆಗಿದೆ. ಅಡುಗೆ ಮಾಡಬೇಕು ಅಲ್ಲೂ ಕೂಡ ನೀಟಾಗಿ ಒಂದೊಂದೇ ಯೋಚನೆ ಮಾಡಿ ಇದನ್ನ ನಾನು ತರಕಾರಿನ ಕಟ್ ಮಾಡ್ತಾ ಇದ್ದೀನಿ ಈಗ ಅಲ್ಲೇ ಕುಳಿತುಕೊಂಡಿದ್ದ ತರಕಾರಿನ ಸಪರೇಟ್ ಕಟ್
1: ಮಾಡ್ಕೊಂಡು
0: ಕಲರ್ಫುಲ್ ಆಗೆಲ್ಲ ಇಟ್ಕೊಂಡು ಆಮೇಲೆ ಈ ರೀತಿ ಒಳ್ಳೆ ಹಾಡು ಹಾಕೊಂಡು ನೀಟಾಗಿ ಅವ್ರಿಗೆ ಇಷ್ಟ ಬಂದದ್ದು ಅದನ್ನೊಂದು ಹಬ್ಬದ ಆಚರಣೆ ತರ ಒಂದು ಅವರ್ನ ಸೆಲೆಬ್ರೇಟ್ ಮಾಡ್ಬೇಕು ಅವ್ರು 1 or 2 hours ನ ಅದಕ್ಕೆ ಅಂತಾನೆ ಬೇಕಂತಾನೆ ಹಾಗೆ ಮಾಡ್ತೀನಿ ನಾನು. ಏನೋ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಇವಾಗ ನನ್ನ ಯೋಗದ್ದು ನನ್ನ ಪರ್ಸನಲ್ ಟೈಮ್ ಇದು ಯಾರಿಗೂ ಏನು ಇದಿಲ್ಲ ಫೋನ್ ಎಲ್ಲ ಆಫ್ ಮಾಡಿದೀನಿ ಅಂತಂದ ಹೋದಾಗ ಆತರ ಒಂದು ರಿಲೀಫ್ ಸಿಕ್ಬಿಡುತ್ತೆ ಅವ್ರಿಗೆಲ್ಲರಿಗೂ. ಹೌದು, ಡೆಫಿನೆಟ್ಲಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಶ್ರಮದ ದುಡಿಮೆಗೆ ಹೆಸರಾಗಿರೋರು, ಬಹಳ ಕಷ್ಟಪಟ್ಟು ದುಡಿತಾರೆ. ಈಗ ಅಂಥವರಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ
0: ಇದೆ.
1: ಅದು ಸಾಲ ಮಾಡಿ ತೀರ್ಸಕ್ ಆಗದಲೇ ಇರುವಂತಹ ಒತ್ತಡ ಇರಬಹುದು, ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗದಲೇ ಇರೋದ್ರ ಒತ್ತಡ ಇರಬಹುದು, ಸಾಮಾಜಿಕವಾದ ಬೇರೆ ಬೇರೆ ಒತ್ತಡಗಳಿರಬಹುದು. ಈಗ ತುಂಬಾ ಜನ ಹೇಳೋದು ದೈಹಿಕವಾಗಿ ಅಪಾರ ಶ್ರಮ ಮಾಡೋ ಅಂಥವ್ರಿಗೆ ಯೋಗದ ಅಗತ್ಯ ಇಲ್ಲ ಅಂತ, ಆದ್ರೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ?
0: ಒಳ್ಳೆ ಪ್ರಶ್ನೆ ನೋಡಿ. ಈಗ ಯಾರೋ ಕೆಲವರಿಗೆ ಈಗ ಪೈಲ್ವಾನರು ಕುಸ್ತಿ ನೋಡಕ್ ಹೋಗ್ತಾರೆ, ಹೋದಾಗ ಅವ್ರು ನೋಡ್ಬಿಟ್ಟು ಹೇಳ್ತಾರೆ ಪೈಲ್ವಾನರು ನೀವು ಈ ತರ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಅನ್ಬಿಟ್ಟು ಮಾಡಿ ಅಂತ, ಕುಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ. ಇವ್ರು ಹೇಳ್ತಾರೆ ಇಲ್ಲ ನಾನು ದಿನ ಬೆಳಗಾದ್ರೆ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಓಡಾಟ ಇದೆ, ನಾನು ಕುಳಿತ್ಕೊಳ್ಳೋದು ನಿಂತ್ಕೊಳ್ಳೋದು ಮಡಿ ಮೇಲೆ ಹತ್ತಿ ಇಳಿತಾ ಇರ್ತೀನಿ, ಅದೇ ಸಾಕು ನನಗೆ ಎಕ್ಸರ್ಸೈಸ್ ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಇವರು ಪೈಲ್ವಾನ್ ಆಗ್ಬಿಡ್ತಾರೆ ಇವರು ಆ ತರ ಮಾಡ್ತಾ ಇದ್ರೆ, ಅಲ್ಲೋಗಿ ಅವ್ರ ಜೊತೆ ಗೆಲ್ತಾರ ಕುಸ್ತಿ ಮಾಡ್ಬಿಟ್ಟು? ಹಾಗೆ ಅಂತ ಅನ್ಬಿಟ್ಟು ಸುಮ್ನೆ ಯಾವುದೋ ಒಂದು ಕಮಿಟ್ಮೆಂಟ್ ಇಂದ ಕೆಲಸ ಮಾಡಕ್ಕೂ ನಾವು ಇಚ್ಛಾತ್ಮಕವಾಗಿ ಮಾಡಕ್ಕೂ ಡಿಫ್ರೆನ್ಸ್ ಇರಲ್ವಾ? ಇಚ್ಛಾತ್ಮಕವಾಗಿ ನಾವು ಒಳಗಡೆ ಇಳಿದು ನಾವು ಮಾಡಿದಾಗ ಹೆಚ್ಚು ನಮಗೆ ಬೆನಿಫಿಟ್ ಆಗುತ್ತೆ ಆ ಕಾರ್ಯವನ್ನ ನಿರ್ವಹಣೆ ಮಾಡೋದ್ರಿಂದ. ಅದೇ ಕಮಿಟ್ಮೆಂಟ್ ಇಂದ ಮಾಡಬೇಕು ಅಂತ ಮಾಡಿದಾಗ ಕೆಲಸ ಆಯ್ತಪ್ಪ ಅಷ್ಟೇ, ಕ್ಲೋಸ್ ಮುಗ್ದೋಯ್ತು ಹಾಗಿರುತ್ತೆ. ಅದರಿಂದ ನಾವು ಈ ಕಾನ್ಸೆಪ್ಟ್ ಅಷ್ಟೊಂದು ಸರಿಗಿಲ್ಲ, ನಾನು ಕೆಲಸ ಮಾಡೇ ಮಾಡ್ತೀನಿ ಯೋಗ ಇದ್ದೇ ಇದೆ ನನ್ನಲ್ಲಿ ಹಾಗಂತ ಅಂದ್ರೆ ತಪ್ಪಿಲ್ಲ, ಬಟ್ ಅದರಲ್ಲಿ ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ಬರೋದಿಲ್ಲ. ಅದು ಯೋಗದ ರೀತಿಯಲ್ಲೇನೆ ಇದ್ರು ಕೂಡ ಅವ್ರ ಕೆಲಸ ಕಾರ್ಯ ಅದು ರಿಸಲ್ಟ್ಸ್ ಬರಲ್ಲ. ಅದಕ್ಕಿಂತ ಡೆಡಿಕೇಶನ್ ಅಂತ ಇದೆಯಲ್ಲ. ಈಗ ನೀವು ರಸ್ತೆಯಲ್ಲಿ ಹೋಗುವಾಗ ಒಬ್ಬರನ್ನ ಕ್ಯಾಶುವಲ್ ಆಗಿ 10 ಜನದ ಮಧ್ಯದಲ್ಲಿ ಮಾತಾಡ್ಸಕ್ಕೂ ಒಬ್ಬರಿಗೆ ಅವ್ರಿಗೆ ಅಂತ ಟೈಮ್ ಕೊಡೋಕೆ ಡಿಫ್ರೆನ್ಸ್ ಇರಲ್ವಾ? ಅವ್ರು ನಿಮ್ಮನ್ನ ಯಾವ್ದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಇಂಡಿವಿಜುವಲ್ ಆಗಿ ಮಾತಾಡಿಸಿದಾಗ? ಹಾಗೆ ನಿಮ್ಮ ಅಂಗಾಂಗಗಳನ್ನು ಕೂಡ ಇಂಡಿವಿಜುವಲ್ ಆಗಿ ನೀವು ಮಾತಾಡಿಸ್ಬೇಕು ಅಂದ್ರೆ ಸ್ಪರ್ಶ ಮಾಡ್ಬೇಕು ಅಲ್ವಾ? ಹಾಗೆ ಅದು ಬಹಳ ಅದ್ಭುತವಾಗಿದೆ ಅವರು ಮಾಡ್ತಾ ಇದ್ದಾರೆ. ನಿಜ ಅವ್ರಿಗೇನು ಯೋಗ ಬೇಕಿಲ್ಲ ಅಂತ ಹೇಳಕ್ ಆಗಲ್ಲ, ಬೇಕಾಗತ್ತೆ. ನಾವು ಮಾಡೋ ಕೆಲಸದಲ್ಲಿ ಎಲ್ಲಾ ಸಿಕ್ಬಿಡಲ್ಲ, ಕೆಲವು ಮಾತ್ರ ಅಂಗಕ್ಕೆ ಅಂಗಗಳಿಗೆ ಶಕ್ತಿ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಯೋಗದಲ್ಲಿ ಎಲ್ಲ ಕವರ್ ಆಗತ್ತೆ, ಮನಸ್ಸು ಶರೀರ ಇಂದ್ರಿಯಗಳು ಎಲ್ಲ ಕವರ್ ಆಗತ್ತಲ್ಲ ಯೋಗಾಭ್ಯಾಸದಲ್ಲಿ. ಅದರಿಂದ ಇದು ತುಂಬಾ ಒಳ್ಳೇದಾಗತ್ತೆ.
1: ಈ ರಿಲ್ಯಾಕ್ಸೇಷನ್ ಅಂತೀವಲ್ಲ ಸರ್, ಅದು ಹೇಗ್ ಸಿಗುತ್ತೆ ಯೋಗ ಮಾಡೋದ್ರಿಂದ? ಅಂದ್ರೆ ಈಗ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ, ಯೋಗ ಮಾಡೋದ್ರಿಂದ ಅದು ದೂರ ಆಯ್ತು ಅಂದ್ರೆ ಅದು ಒತ್ತಡ ಇಲ್ಲ ಅನ್ನೋ ಸ್ಥಿತಿನ ಅಥವಾ ಮತ್ತೆ ಬರಬಹುದು ಅನ್ನೋ ಸ್ಥಿತಿನ, ಈ ರಿಲ್ಯಾಕ್ಸೇಷನ್ ನೀವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಿ?
0: ನಾನು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀನಿ ಅಂತ ಅಂದ್ರೆ, ಯಾವಾಗ ನೀವು ಶರೀರದ ವಿಷಯದಲ್ಲಿ ಆಕ್ಯುಪೈ ಆಗ್ಬಿಡ್ತಿರೋ ಯಾವಾಗ್ಲೂ ನಾವು 99% ಹೊರಗಡೆ ವಿಷಯಗಳಲ್ಲಿ ಆಕ್ಯುಪೈ ಆಗಿರ್ತೀವಿ, ನಿಜಾನ? ಬೆಳಗ್ಗೆಯಿಂದ ಸಂಜೆವರೆಗೂ. ಸೊ ಇಲ್ಲಿ ವಿಶೇಷವಾಗಿ ನನ್ನ ಯೋಗದ ಸಮಯ

0: ಅಭ್ಯಾಸ ಮಾಡುವ ಸಮಯ ಅಂತ ಅನ್ಕೊಂಡ್ಬಿಟ್ಟು ಬಂದು ಅದಕ್ಕೆ ಡೆಡಿಕೇಟ್ ಮಾಡ್ತಾರಲ್ಲ, ತನ್ನ ಶರೀರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೇ ಆಕ್ಯುಪೈ ಆಗಿರ್ತಾರೆ ನೋಡಿ. ಅವಾಗ ಅವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಬೇರೆ ವಿಚಾರಗಳೇ ಇಲ್ವಲ್ಲ, ಒತ್ತಡನೇ ಮಾಯ ಆಗೋಯ್ತಲ್ಲ, ಗೊತ್ತಿಲ್ಲದಿದ್ದಂಗೆ ಅನ್ಕಾನ್ಶಿಯಸ್ಲಿ ಒತ್ತಡ ಎಲ್ಲ ಮಾಯ ಆಗ್ಬಿಟ್ಟು ರಿಲೀಫ್ ಆಗಿ ಆಚೆ ಬಂದಾಗ ಎಲ್ಲಿ ಸ್ಟ್ರೆಸ್ ಇದೆ ಅಂದ್ರೆ ಸ್ಟ್ರೆಸ್ಸೇ ಹೊರಟೋಗಿರುತ್ತೆ, ನಿಜವಾಗ್ಲೂ ಹೊರಟೋಗಿರುತ್ತೆ. ಅಲ್ಲಿಗೆ ಡೀಪ್ ರಿಲ್ಯಾಕ್ಸೇಷನ್ ಅಂದ್ರೆ ನನ್ನ ದೃಷ್ಟಿಯಲ್ಲಿ ತಮ್ಮ ಶರೀರವನ್ನೇ ಆಲೋಚನೆ ಮಾಡ್ತಾ ಹಾಗೇ ಮಲಗ್ತಿರಲ್ಲ, ಕೈ ಕಾಲುಗಳು ಅಂಗಗಳು ಎಲ್ಲನೂ ಒಳಗಡೆ ರಕ್ತ ಸಂಚಾರ ಎಲ್ಲ ಹೇಗೆ ನಡೀತಾ ಇದೆ, ಎಷ್ಟು ಚೆನ್ನಾಗಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಡೈಜೆಷನ್ ಎಷ್ಟು ಚೆನ್ನಾಗುತ್ತೆ, ಉಸಿರಾಟ ಎಷ್ಟು ಚೆನ್ನಾಗುತ್ತೆ, ಹೃದಯ ಬಡಿತ ಎಷ್ಟು ಚೆನ್ನಾಗಿದೆ, ಏನಪ್ಪ ಇದು ಎಷ್ಟು ಅದ್ಭುತವಾಗಿದೆ, ನಾನೇನು ಕಷ್ಟ ಪಡ್ತಿಲ್ವಲ್ಲ, ಶರೀರಕ್ಕೋಸ್ಕರ ಹೋಗಿ ಸಂಪಾದನೆ ಮಾಡಕ್ಕೆ ಕಷ್ಟ ಪಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳು ನೋಡ್ಕೊಳಕ್ ಕಷ್ಟ ಪಡ್ತಾ ಇದ್ದೀನಿ, ನನ್ನ ಶರೀರ ನೋಡ್ಕೊಳಕ್ ಏನು ಕಷ್ಟ ಪಡ್ತಾ ಇಲ್ವಲ್ಲ, ಎಂತ ಪ್ರಕೃತಿ ಇದು, ನನ್ನ ಬೇಸಿಕ್ ಎಲ್ಲ ನೋಡ್ಕೊಂಡು ನನ್ನ ಕಳಿಸ್ಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಸ್ಟ್ರೆಸ್ ಹೊರಟೋಗುತ್ತೆ.
1: ಒಳ್ಳೇದು ಶ್ರೀನಿವಾಸ ಅರ್ಕ ಅವರೇ, ಇದುವರೆಗೂ ಯೋಗ ಮತ್ತು ಒತ್ತಡ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ.
0: ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ.
2: ಇದುವರೆಗೆ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿವೇಕಾದಿತ್ಯ ಕನಿಯಾಲ್.
4: ಭಾರತ ಪ್ರಸ್ತುತ ಮರುಬಳಕೆ ಇಂಧನ ಮೂಲಗಳ ಬಳಕೆ ಹಾಗೂ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದರಲ್ಲೂ ಸೌರಶಕ್ತಿ ಬಳಕೆಯಲ್ಲಿ ದೇಶ ಮೂರನೇ ಸ್ಥಾನದಲ್ಲಿದೆ. ದೇಶದಲ್ಲಿ ಶೇಕಡ 53.7% ವಿದ್ಯುತ್ ಶಕ್ತಿ ಉತ್ಪಾದನೆಯು ಮರುಬಳಕೆ ಇಂಧನ ಮೂಲಗಳಿಂದ ಆಗುತ್ತಿದೆ ಎಂಬುದು ಗಮನಾರ್ಹ ಹಾಗೂ ಪ್ರಶಂಸಾರ್ಹ ವಿಷಯವಾಗಿದೆ. ಸಾಮಾನ್ಯವಾಗಿ ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ, ಇತ್ತೀಚಿನ ವರ್ಷಗಳಲ್ಲಿ ಬಯೋಮಾಸ್ ಹಾಗೂ ಜಿಯೋಥರ್ಮಲ್ ಶಕ್ತಿಯನ್ನು ಕೂಡ ನಾವು ಮರುಬಳಕೆ ಇಂಧನ ಮೂಲಗಳು ಎಂದು ಪರಿಗಣಿಸುತ್ತೇವೆ. ಮರುಬಳಕೆ ಇಂಧನ ಮೂಲಗಳ ಪರಿಚಯ ದೇಶ ಹಾಗೂ ರಾಜ್ಯಕ್ಕೆ ಹೊಸತೇನಲ್ಲ. ರಾಜ್ಯದ ಜೋಗ ಜಲಪಾತದಂತಹ ಸುಂದರ ಪ್ರಾಕೃತಿಕ ತಾಣದಲ್ಲಿ ನಾವು ಜಲವಿದ್ಯುತ್ ಶಕ್ತಿಯನ್ನು ಬಳಸಿ ನಮ್ಮ ಇಂಧನ ಪೂರೈಕೆಯನ್ನು ಕಳೆದ ಹಲವು ದಶಕಗಳಿಂದ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಸೂರ್ಯನ ಕಿರಣಗಳನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ಸಂಗ್ರಹಿಸಿ ಉಪಯೋಗಿಸುವ ಮಹತ್ತರ ಯೋಜನೆಯಾಗಿದೆ. ಮನೆ ಬಳಕೆಗೆ ಬಳಸಿ ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗಳಿಗೆ ಪೂರೈಸುವ ಪ್ರಮುಖ ಯೋಜನೆ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ. ನಗರ ಹಾಗೂ ಗ್ರಾಮವಾಸಿಗಳು ಎಂಬ ಭೇದವಿಲ್ಲದೆ ಹಲವು ಫಲಾನುಭವಿ ಜನರು ಈ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ದೇಶದ ಹಸಿರು ಇಂಧನ ಬಳಕೆ ಗುರಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ವಿದ್ಯುತ್ ಗ್ರಿಡ್ಗಳಿಗೆ ತಮ್ಮ ಮನೆಯ ವಿದ್ಯುತ್ ಕೋಶದಲ್ಲಿ ಸಂಗ್ರಹವಾದ ಸೌರಶಕ್ತಿಯನ್ನು ಪೂರೈಸುವ ಮೂಲಕ ಅದಕ್ಕೆ ತಕ್ಕುದಾದ ಮೌಲ್ಯ ಹಾಗೂ ಪ್ರತಿಫಲವನ್ನು ಕೂಡ ಪಡೆಯುತ್ತಿದ್ದಾರೆ. ಪಿಎಂ ಸೂರ್ಯಘರ್ ಯೋಜನೆ ಅನುಷ್ಠಾನಗೊಳಿಸಿದ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳು ಮುಂಚೂಣಿಯಲ್ಲಿವೆ. ನಮ್ಮ ರಾಜ್ಯದ ತುಮಕೂರು ಜಿಲ್ಲೆ ಪಾವಗಡದ ಬೃಹತ್ ಸೋಲಾರ್ ಪಾರ್ಕ್ 13,000 ಎಕರೆ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು ಈ ಸೌರ ಉದ್ಯಾನವನವನ್ನು ಶಕ್ತಿ ಸ್ಥಳ ಎಂದು ಕರೆಯಲಾಗುತ್ತದೆ. ಈ ಉದ್ಯಾನವನ 2019 ಪೂರ್ಣ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿದ್ದು 2.5 GW ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ದೇಶದ ಅತಿ ದೊಡ್ಡ ಸೌರ ಉದ್ಯಾನವನ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ದೇಶದಲ್ಲಿ ಸೂರ್ಯೋಪಾಸನೆಯ ಪರಂಪರೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಕಾಶ್ಮೀರದಲ್ಲಿನ ಐತಿಹಾಸಿಕ ಸೂರ್ಯ ದೇಗುಲಗಳು, ಸೌರಾಷ್ಟ್ರದಂತಹ ಪ್ರಮುಖ ಪ್ರಾಂತ್ಯದ ಸ್ಥಾಪನೆಯ ಹೆಗ್ಗುರುತು ಸೂರ್ಯನನ್ನು ಕೇವಲ ಭೌತಿಕವಾಗಿ ಕಾಣದೆ ಸಾಂಸ್ಕೃತಿಕ ಪ್ರಭೆಯಾಗಿ ಕಾಣಲಾಗಿದೆ. ಸೂರ್ಯೋಪಾಸನೆಯ ಸಾಂಸ್ಕೃತಿಕ ಪರಂಪರೆ ಹೀಗೆ ಸಾಗಿಬಂದು 21ನೇ ಶತಮಾನದಲ್ಲೂ ಪ್ರವಹಿಸುತ್ತಿದೆ. ಇಂದು ವಿಶ್ವ ಮಾನ್ಯವಾಗಿರುವ ಶರೀರ, ಮನಸ್ಸು, ಚಿತ್ತದ ಸಮನ್ವಯಕ್ಕೆ ನಾಂದಿ ಹಾಡುತ್ತಿರುವ ಯೋಗ ಪರಂಪರೆಯಲ್ಲೂ ಸೂರ್ಯನನ್ನು ಧ್ಯಾನಿಸುವ ಪರಿಪಾಠವಿದೆ. ಇಂತಹ ಸೂರ್ಯ ಭುವಿಗೆ ಬೆಳಕನ್ನು ನೀಡಿ ಸಕಲ ಚರಾಚರ ಜೀವ

0: ರಾಶಿಗಳ ಕ್ರಿಯಾಶೀಲತೆಗೂ ಕಾರಣನಾಗಿದ್ದಾನೆ. ಸೂರ್ಯ ಹೊರಸೂಸುವ ಬೆಳಕಿನ ಕಿರಣಗಳ ಶಕ್ತಿಯ ಮೂಲಕ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಇತರೆ ಪ್ರಾಣಿಗಳ ಅನ್ನಾಹಾರಕ್ಕೂ ಕಾರಣವಾಗಿವೆ. ಹೀಗೆ ಸೂರ್ಯನ ಕಿರಣಗಳ ಶಕ್ತಿಯನ್ನು ಸೌರ ಫಲಕಗಳ ಮೂಲಕ ಕಾಪಿಟ್ಟು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತಂತ್ರಜ್ಞಾನ 21ನೇ ಶತಮಾನದ ಹಸಿರು ಇಂಧನ ಶಕ್ತಿಯ ಮೂಲಧಾರೆಯಾಗಿ ಕಾಣಬಹುದಾದ ಸೌರಶಕ್ತಿ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರಶಕ್ತಿ ಅಭಿಯಾನ 2010ರಲ್ಲಿ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಆರಂಭಗೊಂಡಿತು. ಇದರಲ್ಲಿ ಮೂರು ಪ್ರಮುಖ ಹಂತಗಳನ್ನು ನಾವು ಗಮನಿಸಬಹುದಾಗಿದೆ. 2010ರಿಂದ 2013ರವರೆಗೆ ಪ್ರಥಮ ಹಂತ, 2013ರಿಂದ 2017ರವರೆಗೆ ಎರಡನೇ ಹಂತ, 2017ರಿಂದ 2022ರವರೆಗೆ ಮೂರನೇ ಹಂತ. ಮೂರನೇ ಹಂತದಲ್ಲಿ ದೇಶದಲ್ಲಿ ಒಟ್ಟು 100 ಗಿಗಾವ್ಯಾಟ್ ಸೌರಶಕ್ತಿ ವಿದ್ಯುತ್ ಉತ್ಪಾದನೆಯ ನಿಟ್ಟಿನಲ್ಲಿ ಸಾಮರ್ಥ್ಯ ಹೆಚ್ಚಳದ ಮೈಲುಗಲ್ಲನ್ನು ಕಾಣಬಹುದಾಗಿದೆ. ಅಭಿಯಾನದ ಅಡಿಯಲ್ಲಿ ಮೆಗಾ ಸೋಲಾರ್ ಪಾರ್ಕ್ಗಳ ಮೂಲಕ ಗ್ರಿಡ್ಗಳಿಗೆ ವಿದ್ಯುತ್ ಹರಿಸುವುದು, ನಂತರ ವಿಕೇಂದ್ರೀಕರಣದ ಮೂಲಕ ಜನಸ್ನೇಹಿ ಹಾಗೂ ಪಿಎಂ ಕುಸುಮ್ ಯೋಜನೆ ಮೂಲಕ ಕೃಷಿ ಸ್ನೇಹಿಯಾಗಿಸಿ ಸೋಲಾರ್ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು, ಮೂರನೇ ಹಂತದಲ್ಲಿ ಸ್ಥಳೀಯವಾಗಿ ಸೌರ ವಿದ್ಯುತ್ ಶಕ್ತಿ ಸಂಗ್ರಹಕ್ಕೆ ಅಗತ್ಯವಾದ ಸೌರ ಫಲಕ ಬ್ಯಾಟರಿಗಳ ಅಗತ್ಯವಾದ ಕಚ್ಚಾ ವಸ್ತುಗಳ ಉತ್ಪಾದನೆ ಹಾಗೂ ನಿರ್ಮಾಣವನ್ನು ಮಾಡುವುದು ಸೇರಿದೆ. ವರ್ಷದ 250ರಿಂದ 300 ದಿನವೂ ಸೂರ್ಯನ ಬೆಳಕು ಪ್ರಖರವಾಗಿರುವ ಉತ್ತರ ಭಾರತದ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ಮರುಬಳಕೆ ಇಂಧನ ಮೂಲವಾದ ಸೌರಶಕ್ತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರಾಷ್ಟ್ರೀಯ ಯೋಜನೆಗಳಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಹಾಗೂ ಪಿಎಂ ಕುಸುಮ್ ಯೋಜನೆಗಳು ಸೌರಶಕ್ತಿಯ ವಿಕೇಂದ್ರೀಕರಣದ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿವೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. 2024 ಫೆಬ್ರವರಿ 15ರಂದು ಪ್ರಧಾನಮಂತ್ರಿ ಈ ಯೋಜನೆಗೆ ಚಾಲನೆ ನೀಡಿದರು. 2024-25 ಸಾಲಿನ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 75,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದೆ. ಒಟ್ಟು 1 ಕೋಟಿ ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ಸೌರಶಕ್ತಿಯನ್ನು ಉತ್ಪಾದಿಸಿ ಪೂರೈಸುವ ಗುರಿ ಹೊಂದಿದೆ. ಈ ಪಿಎಂಎಸ್ಜಿ ಯೋಜನೆಯಡಿ ಸೌರ ಫಲಕವನ್ನು ಅಳವಡಿಸುವ ಪ್ರತಿ ಫಲಾನುಭವಿಗಳಿಗೆ ಒಂದು ಬಾರಿಗೆ ನಿಗದಿತ ಸಬ್ಸಿಡಿ ಹಣವನ್ನು ಅವರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ನಗರ ಸ್ಥಳೀಯಾಡಳಿತ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಮೇಲೂ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಿ ಸೌರ ವಿದ್ಯುತ್ ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ. ಈ ಯೋಜನೆಯು ವರಮಾನ ಹೆಚ್ಚಳ, ವಿದ್ಯುತ್ ಶಕ್ತಿ ಶುಲ್ಕವನ್ನು ಕಡಿಮೆಗೊಳಿಸುವುದು ಸೇರಿದಂತೆ ಉದ್ಯೋಗಾವಕಾಶದ ಗುರಿಯನ್ನು ಹೊಂದಿದೆ. 0-150 ಯೂನಿಟ್ ವಿದ್ಯುತ್ ಉತ್ಪಾದನೆಯ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳ ಅಳವಡಿಕೆಗೆ 30,000-60,000 ರೂಪಾಯಿ ಸಬ್ಸಿಡಿ ಸಹಾಯ, 150-300 ಯೂನಿಟ್ ಸೌರ ವಿದ್ಯುತ್ ಉತ್ಪಾದನೆಯ 2-3 ಕಿಲೋವ್ಯಾಟ್ ಸೌರ ಫಲಕಗಳ ಅಳವಡಿಕೆಗೆ 60,000-78,000 ರೂಪಾಯಿಗಳವರೆಗೆ ಸಬ್ಸಿಡಿ ಹಾಗೂ 300 ಯೂನಿಟ್ಗಿಂತ ಹೆಚ್ಚಿನ ಸೌರ ವಿದ್ಯುತ್ ಉತ್ಪಾದಿಸುವ 3 ಕಿಲೋವ್ಯಾಟ್ ಸಾಮರ್ಥ್ಯದ ಘಟಕ ಯೋಜನೆಗೆ 78,000ಕ್ಕಿಂತ ಹೆಚ್ಚಿನ ಸಬ್ಸಿಡಿ ಮೊತ್ತವನ್ನು ಸರ್ಕಾರ ಭರಿಸುತ್ತದೆ. registration.pmsuryaghar.gov.in ಜಾಲತಾಣದ ಮೂಲಕ ನೋಂದಾಯಿಸಿಕೊಂಡಲ್ಲಿ ನೋಂದಣಿಕಾರರ ಮಾಹಿತಿ ಅರ್ಹತೆಯನ್ನು ಗಮನಿಸಿ ಸ್ಥಳೀಯ ನೋಂದಾಯಿತ ಸೋಲಾರ್ ಕಂಪನಿಯಿಂದ ಸೋಲಾರ್ ಮೇಲ್ಛಾವಣಿಯ ಅಳವಡಿಕೆ ಆಗುತ್ತದೆ. ಈ ಯೋಜನೆಯಡಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಯಾದಲ್ಲಿ ಅದನ್ನು ಮಾರಾಟ ಮಾಡಿ ಲಾಭವನ್ನು ಪಡೆಯಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 14,151 ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗಿದೆ. 22,313 ಕುಟುಂಬಗಳು ಇದರ ಪ್ರಯೋಜನ ಪಡೆಯುತ್ತಿವೆ. ಈ ಯೋಜನೆಗಾಗಿ ಒಟ್ಟು 62,000 ಅರ್ಜಿಗಳು ಸ್ವೀಕೃತಗೊಂಡಿವೆ. ಈ ಯೋಜನೆಯ ಪ್ರಮುಖ ಅಂಶಗಳು ಹೀಗಿವೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನ ಸಿಗಲಿದೆ. ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಸಾಲ ಸೌಲಭ್ಯಗಳು, ತಿಂಗಳಿಗೆ 300 ಯೂನಿಟ್ನಷ್ಟು ಉಚಿತ ವಿದ್ಯುತ್ ಲಭ್ಯತೆ, ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿದಲ್ಲಿ ವಾರ್ಷಿಕ 17,000 ರೂಪಾಯಿಗಳವರೆಗೆ ಹಣ ಗಳಿಸುವ ಸಾಧ್ಯತೆ.
1: ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ವಿವೇಕಾದಿತ್ಯ ಕನಿಯಾಲ್. ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಆರು ದಿನಗಳ ಭೇಟಿಯ ಹಿನ್ನೆಲೆಯಲ್ಲಿ ಇಂದು ಇಂಡೋನೇಷ್ಯಾಗೆ ಪ್ರವಾಸ ಆರಂಭಿಸಿದ್ದಾರೆ. ನಿರ್ಗಮನಕ್ಕೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ಈ ಭೇಟಿಯು ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದ್ದಾರೆ. ಮೂರು ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಕ್ಷೇತ್ರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಅಧಿಸೂಚನೆಯ ಪ್ರಕಾರ ಜುಲೈ 13ರವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಜುಲೈ 14ರಂದು ಪರಿಶೀಲನೆ ನಡೆಯಲಿದೆ. ಈ ಸ್ಥಾನಗಳಿಗೆ ಜುಲೈ 30ರಂದು ಮತದಾನ ನಡೆಯಲಿದೆ. ಬಿಹಾರದಲ್ಲಿ ಹಾಲಿ ಸದಸ್ಯ ನಿತಿನ್ ನಬೀನ್ ಅವರ ರಾಜೀನಾಮೆಯ ನಂತರ ಬಂಕಿಪುರ ಸ್ಥಾನಕ್ಕೆ ಉಪಚುನಾವಣೆ ಅಗತ್ಯವಾಗಿತ್ತು. ಗುಜರಾತ್ನಲ್ಲಿ ಯೋಗೇಶ್ ಭಾಯ್ ನರಮ್ ದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೆರವಾಗಿದೆ. ಏತನ್ಮಧ್ಯೆ ಮಧ್ಯಪ್ರದೇಶದಲ್ಲಿ ರಾಜೇಂದ್ರ ಭಾರತಿ ಅವರ ಅನರ್ಹತೆಯಿಂದಾಗಿ ದಾಟಿಯಾ ಸ್ಥಾನ ತೆರವಾಗಿದೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವ ಇಂದು. ಈ ಸಂದರ್ಭವನ್ನು ಗುರುತಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪುಷ್ಪನಮನ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿಯವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಿಶಿಷ್ಟ ಶಿಕ್ಷಣ ತಜ್ಞ, ದಾರ್ಶನಿಕ, ರಾಜಕಾರಣಿ

0: ಮತ್ತು ರಾಷ್ಟ ನಿರ್ಮಾಪಕ ಮತ್ತು ಭಾರತದ ಶೈಕ್ಷಣಿಕ, ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ಪಯಣದಲ್ಲಿ ಶಾಶ್ವತವಾದ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮದಿನಾಚರಣೆಯನ್ನು ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೂರದೃಷ್ಟಿಯ ರಾಜಕಾರಣಿ, ವಿಶಿಷ್ಟ ವಿದ್ವಾಂಸ ಮತ್ತು ರಾಷ್ಟ್ರ ನಿರ್ಮಾಪಕರಾಗಿದ್ದರು. ಅವರು ರಾಷ್ಟ್ರದ ಏಕತೆಯನ್ನು ಕಾಪಾಡಲು, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸಲು ಮತ್ತು ರಾಷ್ಟೀಯ ಏಕೀಕರಣದ ಉದ್ದೇಶವನ್ನು ಮುನ್ನಡೆಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ಇಂದು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಎರಡು ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಶೀಲನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧ್ಯಾನ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗ್ರಾಹಕರಿಗೆ ಮಾಹಿತಿ ಮತ್ತು ಜಾಗೃತಿ, ಸುಸ್ಥಿರ ಬಳಕೆ, ಜಾಗತಿಕ ಮಾರುಕಟ್ಟೆಗಳಲ್ಲಿ ಗ್ರಾಹಕರ ಸಂರಕ್ಷಣಾ ಕಾನೂನುಗಳ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ಇಂದು ಬೆಳಿಗ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಟರ್ಕಿಯಲ್ಲಿ ನಡೆಯಲಿರುವ ಪ್ರಮುಖ ನ್ಯಾಟೋ ಶೃಂಗಸಭೆಗೆ 1 ದಿನ ಮೊದಲು ಈ ದಾಳಿ ಸಂಭವಿಸಿದೆ. ಈ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸುವ ನಿರೀಕ್ಷೆ ಇದೆ. ದಾಳಿಯಲ್ಲಿ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು

0: ವಿಮಾನಗಳನ್ನು ಬಳಸಿದೆ ಎಂದು ಉಕ್ರೇನ್ ವಾಯುಪಡೆ ಹೇಳಿದೆ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಭಾರತ ಸರ್ಕಾರ ಮತ್ತು ಭಾರತೀಯರಿಗೆ ಇರಾನ್ ರಾಯಭಾರ ಕಚೇರಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಇದು ಉಭಯ ದೇಶಗಳ ನಡುವಿನ ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಮಾನವ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಅಂತ್ಯಕ್ರಿಯೆಯಲ್ಲಿ ಭಾರತದ ನಾಯಕರು, ಸಂಸತ್ ಸದಸ್ಯರು, ವಿದ್ವಾಂಸರು ಮತ್ತು ವಿವಿಧ ಧರ್ಮಗಳ ಪ್ರತಿನಿಧಿಗಳ ಉಪಸ್ಥಿತಿಯು ಎರಡೂ ರಾಷ್ಟಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇರಾನ್ ರಾಯಭಾರ ಕಚೇರಿ ಹೇಳಿದೆ. ಮೆಕ್ಸಿಕೋ ನಗರದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಪಂದ್ಯದಲ್ಲಿ ಮೆಕ್ಸಿಕೋ ವಿರುದ್ದ 3-2 ಅಂತರದ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ನಡೆದ 16ರ ಸುತ್ತಿನಲ್ಲಿ ಮತ್ತೊಂದು ಪಂದ್ಯದಲ್ಲಿ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಾರ್ವೆ ವಿರುದ್ದ 2-1 ಗೋಲುಗಳಿಂದ ಪರಾಭವಗೊಂಡಿದೆ. ನಾರ್ವೆ ಪರ ಎರ್ಲಿಂಗ್ ಹಾಲ್ಯಾಂಡ್ 2 ಗೋಲು ಗಳಿಸಿದರು. ಇನ್ನೊಂದೆಡೆ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ದ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್.

ಭಾವಗೀತೆಗಳ ಕಾರ್ಯಕ್ರಮ. ಕೆಸಿ ಶಿವಪ್ಪ ಅವರ ರಚನೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಕೇಳಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ಎದೆ ತುಂಬಿ ಹಾಡಿದೆನು ಅಂದು ನಾನು.

ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ್ದ ಜಿಎಸ್ ಶಿವರುದ್ರಪ್ಪ ಅವರ ಭಾವಗೀತೆಯೊಂದಿಗೆ ಇಂದಿನ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತಷ್ಟು ಭಾವಗೀತೆಗಳನ್ನು ಇಂದು ಸಂಜೆ 6:15 ಕಾರ್ಯಕ್ರಮದಲ್ಲಿ ಕೇಳಬಹುದು.

ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ ಅವರ ಸ್ವರಗಳಲ್ಲಿ ಕೇಳಿ ಜಾಣ ಚಿತ್ರದ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

0: ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತವಿರುವ ಆದಿತ್ಯ ಚಿತ್ರದ ಗೀತೆ, ಗಾಯಕರು ಮನು ಹಾಗೂ ಚಿತ್ರ.
1: ಎಷ್ಟು ಚೆನ್ನಾಗಿದೆ ಹೇಳು, ಏನು ಹೆಸರು ಬದಳ್ದು ಸುಂದರಿ? ರೂಪ ದೇವ್ರೆ, ನಂಗೆ ಖುಷಿಡ್ತಾ ಇದೆ. ಏಯ್ ಏಯ್ ಏಯ್, ಓ ಮೈ ಗಾಡ್!

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಹಂಸಲೇಖಾ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ತವರಿಗೆ ಪಾತಂಗಿ ಚಿತ್ರದ ಗೀತೆ, ಗಾಯಕರು ಚಿತ್ರ ಹಾಗೂ ಚೇತನ್.

ಕೇಳುಗರೇ, ಇದೊಂದು ಪೊಲೀಸ್ ಪ್ರಕಟಣೆ. ಶಿವಯ್ಯ ಎಂಬ 65 ವರ್ಷದ ಪುರುಷರೊಬ್ಬರು ದಿನಾಂಕ 18/4/2026 ಸಾಲ್ಗಾಮೆ ಗ್ರಾಮದಿಂದ ಕಾಣೆಯಾಗಿದ್ದಾರೆ. ವಿವರ ಹೀಗಿದೆ. 65 ವರ್ಷದ ಶಿವಯ್ಯ ಎಂಬುವರು ದುಂಡುಮುಖ ಹೊಂದಿದ್ದು 172 ಸೆಂಟಿಮೀಟರ್ ಎತ್ತರವಿದ್ದು ಕಪ್ಪು ಮೈಬಣ್ಣ ಮತ್ತು ತಲೆಯಲ್ಲಿ ಕಪ್ಪು ಹಾಗೂ ಬಿಳಿ ಕೂದಲು ಹೊಂದಿರುತ್ತಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ಶರ್ಟ್ ಹಾಗೂ ಬಿಳಿ ಬಣ್ಣದ ಪಂಚೆ ಧರಿಸಿರುತ್ತಾರೆ. ಎರಡು ಕಾಲುಗಳಲ್ಲಿ ಹಾಗೂ ಹಸ್ತಗಳಲ್ಲಿ ಮತ್ತು ಬೆರಳುಗಳ ಸುತ್ತ ತೊನ್ನು ಬಿಳಿ ಬಣ್ಣದ ತೊನ್ನನ್ನು ಹೊಂದಿರುತ್ತಾರೆ. ಈಗ ಹೇಳಿದ ಶಿವಯ್ಯ ಎಂಬ 65 ವರ್ಷದ ಪುರುಷರು ಪತ್ತೆಯಾದಲ್ಲಿ ಮಾನ್ಯ ಎಸ್ಪಿ ಸಾಹೇಬರು ಹಾಸನ ಜಿಲ್ಲೆ, ಮಾನ್ಯ ಆರಕ್ಷಕರು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಸನ ಕಂಟ್ರೋಲ್ ರೂಂಗೆ ಮಾಹಿತಿ ನೀಡಲು ಪ್ರಕಟಣೆ ಕೋರಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0817226840. ಇದುವರೆಗೆ ಪ್ರಕಟಣೆ ಕೇಳಿದಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ವಿ ಮನೋಹರ್ ಸಂಗೀತ ನಿರ್ದೇಶನದ ನಮ್ಮೋರ್ ಹುಡುಗ ಚಿತ್ರದ ಗೀತೆ. ಗಾಯಕರು ಶಂಕರ್ ಶಾನಭಾಗ್ ಹಾಗೂ ಛಾಯಾ ಬಿಆರ್.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.
1: ಕೇಳಿದರೆ ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನು ಇಂದು ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ಇದು ಒಂದು ಪ್ರಕಟಣೆ. ಹಾಸನದ ಕಾರ್ಯಕೆರೆ ಸಮೀಪದಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ 2026 ಸಾಲಿನ ವಿಸ್ಮಯ ಕೀಟ ಮತ್ತು ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನವನ್ನು ಇಂದು ಹಾಗೂ ನಾಳೆ ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು, ಕೃಷಿಕರು ಹಾಗೂ ವಿದ್ಯಾರ್ಥಿಗಳಿಗೆ 10:00 ಸಂಜೆ 5:00 ಮುಕ್ತ ಪ್ರವೇಶಾವಕಾಶ ಕಲ್ಪಿಸಲಾಗಿದೆ ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆ ತಿಳಿಸಿದೆ. ಹಾಗೂ 2027 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳನ್ನು ಸಮೀಕ್ಷೆ ಮಾಡಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೃಷಿಕರು ತಾವು ಬೆಳೆದಿರುವ ಬೆಳೆಯನ್ನು ಸಮೀಕ್ಷೆ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು, ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ 2026-27 ಡೌನ್ಲೋಡ್ ಮಾಡಿಕೊಂಡು ಸಕ್ರಿಯಗೊಳಿಸಿ ಬೆಳೆ ಸಮೀಕ್ಷೆಯನ್ನು ದಾಖಲು ಮಾಡಬಹುದಾಗಿರುತ್ತದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ. ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಗಣ್ಯರಿಂದ ಗೌರವ ನಮನ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಬರೆದ ಪತ್ರದಲ್ಲಿ 5 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿದೆ. ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರವನ್ನು ಖುಷಿಪಡಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳು ಮತ್ತು ರಾಜಕೀಯ ಕಾರ್ಯಕರ್ತರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಈ ಅಭಿಯಾನ ನಡೆಸುತ್ತಿರುವ ರೀತಿಯ ಬಗ್ಗೆ ತಮಗೆ ಭಿನ್ನಾಭಿಪ್ರಾಯವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಎಂದು ತಿಳಿಸಿದ್ದಾರೆ.
1: ಎಸ್ಐಆರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಯಲ್ಲಿ ನಮ್ದೇ ಆದಂತಹ ಭಿನ್ನ ಅಭಿಪ್ರಾಯ ಇದೆ. ನಾವು ಇದನ್ನಲ್ಲೇ ಕೋರ್ಟಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯದಲ್ಲೂ ಈ ರೀತಿ ದಿಟ್ಟವಾದಂತಹ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
0: ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಬಿಎಲ್ಒಗಳನ್ನು ನೇಮಕ ಮಾಡುವ ಅವಕಾಶವಿದೆ. ಜನರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡುತ್ತಿದ್ದು ವಿಪಕ್ಷಗಳಲ್ಲಿ ಭಯ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ 6 ತಿಂಗಳ ಕಾಲಾವಕಾಶ ಬೇಕಾಗಿದ್ದು ಎಲ್ಲರ ಸಹಕಾರ ದೊರೆತರೆ ಕೇವಲ 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿಮಾಲ್ ಹಿಂಭಾಗದ ಪಾದಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ದೇಶದಲ್ಲಿ ಬೆಂಗಳೂರು ಆರ್ಥಿಕವಾಗಿ ಅಭಿವೃದ್ದಿಯಾದರೆ ಮಾತ್ರ ರಾಜ್ಯಕ್ಕೆ ಬಂಡವಾಳ ಹರಿದು ಬರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬರಲಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿಂದು ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗಿನಿಂದಲೇ ಮಳೆ ಹಾಗೂ ಗಾಳಿ ಬಿರುಸಾಗಿದೆ. ಸುಮಾರು 1 ತಿಂಗಳು ತಡವಾಗಿ ಪ್ರಾರಂಭವಾಗಿರುವ ಮುಂಗಾರು ತೀವ್ರತೆ ಇಂದಿನಿಂದ ಹೆಚ್ಚಾಗಿದೆ. ಇಂದು ಬೆಳಗಿನಿಂದಲೇ ಮಡಿಕೇರಿ ನಗರದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಗಾಳಿಯ ತೀವ್ರತೆ ಕೂಡ ಹೆಚ್ಚಾಗಿದೆ. ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದ ನಿವಾಸಿ ಸಿಂಧು ಎಂಬುವರ ಮನೆ ಮೇಲೆ ಗಾಳಿಯಿಂದಾಗಿ ಮರಬಿದ್ದು ತೀವ್ರ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಸಿಂಧು ಅವರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ಸ್ವಚ್ಛ ಚೇತರಿಕೆ ಕಂಡಿದೆ. ಕಳೆದ 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು 1095 ಕ್ಯೂಸೆಕ್ಗೆ ಏರಿದ್ದು ಇಂದು 1449 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ KRS ಅಣೆಕಟ್ಟೆಯಲ್ಲಿ ಪ್ರಸ್ತುತ 80.90 ಅಡಿ ನೀರಿದೆ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಕಂಡರೆ ಮಂಡ್ಯ, ಬೆಂಗಳೂರು, ಮೈಸೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಕಡಿಮೆಯಾಗಲಿದೆ. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ವಾಡಿಕೆ ಮಳೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಪ್ರಾಕೃತಿಕ ವಿಕೋಪ ಎದುರಿಸಲು ಸಜ್ಜಾಗಬೇಕು. ಜೊತೆಗೆ ಎಲ್ ನಿನೋ ಪರಿಣಾಮದಿಂದ ಕಡಿಮೆ ಮಳೆಯಾದಲ್ಲಿ ಅನಾವೃಷ್ಟಿಯನ್ನೂ ಸಹ ಎದುರಿಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಧಿಕಾರಿಯವರ PD ಖಾತೆಯಲ್ಲಿ 3,05,00,000 ರೂಪಾಯಿ ಇದ್ದು 5 ತಾಲೂಕುಗಳ ತಹಶೀಲ್ದಾರ್ಗಳ PD ಖಾತೆಯಲ್ಲಿ ಒಟ್ಟು 1,41,39,000 ರೂಪಾಯಿ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆಯಾಗುತ್ತಿದೆ. ಜಿಲ್ಲೆಯ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ ತಾಲೂಕಿನಾದ್ಯಂತ ಹಾಗೂ ಚಾರ್ಮುಡಿ, ಬಾಳೂರು, ಗೋಣಿಬೀಡು ಸುತ್ತಮುತ್ತ ಇಂದು ಮುಂಜಾನೆಯಿಂದ ಗಾಳಿ ಸಹಿತ ಮಳೆಯಾಗುತ್ತಿದೆ. ಹಲವೆಡೆ ರಸ್ತೆಗೆ ಮರ ಉರುಳುಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಹಶೀಲ್ದಾರ್ ರಜೆ ಘೋಷಣೆ ಮಾಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಡಾ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಕಲಬುರಗಿಯಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಉಪಪ್ರಧಾನಿ ಡಾ ಜಗಜೀವನ್ ರಾಮ್ 40ನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಶಾಸಕ ಎನ್ ಚಲುವರಾಯಸ್ವಾಮಿ ಅವರ ಗೌರವ ನಮನ ಸಲ್ಲಿಸಿದರು. ಡಾ ಬಾಬು ಜಗಜೀವನ್ ರಾಮ್ ಕೇವಲ ರಾಜಕಾರಣಿಯಲ್ಲ, ಅವರು ಒಂದು ಶಕ್ತಿ ಎಂದು ಬಣ್ಣಿಸಿದರು. ಚಾಮರಾಜನಗರ ಜಿಲ್ಲಾ ಕೇಂದ್ರ ಸೇರಿದಂತೆ ಗುಂಡ್ಲುಪೇಟೆ, ಹನೂರು ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರಗಳಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ನಡೆಯಿತು. ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಪುಟ್ಟರಂಗಶೆಟ್ಟಿ ಮಾಲಾರ್ಪಣೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ SIR ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ NDA ನಿಯೋಗ. SIR ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ

0: ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ, ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.
2: 2:40 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರು ಹಾಡಿರುವ ಮೀರಾ ಮಾಧವ ರಾಘವ ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಮನೋಮೂರ್ತಿಯವರ ಸಂಗೀತ ನಿರ್ದೇಶನದ ಚೆಲುವಿನ ಚಿತ್ತಾರ ಚಿತ್ರದ ಗೀತೆ ಗಾಯಕರು ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾಣ್. ಗೀತೆಯನ್ನು ಬರೆದಿದ್ದಾರೆ ಎಸ್ ನಾರಾಯಣ್.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಷ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.

ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಕೇಳಿ ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾಣ್ ಅವರ ಸ್ವರಗಳಲ್ಲಿ ಅಹಂ ಪ್ರೇಮಾಸ್ಮಿ ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ರವಿಚಂದ್ರನ್.

ಕೇಳುಗರೇ, ಇಂದು ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗ ಫಲಸಿರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ತಾಳೆಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಹಾಸನದ ತೋಟಗಾರಿಕಾ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ಬಿಕೆ ಅಶ್ವಿನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ರಾತ್ರಿ 8:00 ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258 ಎಷ್ಟಿಡಿ ಕೋಡ್ 08172.

ಕಾರ್ಯಕ್ರಮದ ಕೊನೆಯಲ್ಲಿ ಮೇಘನಾ ಕುಲಕರ್ಣಿಯವರು ಹಾಡಿರುವ ಯೋಗರಾಜ್ ಭಟ್ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಮಂಜುನಾಥ ರಾವ್.

ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ವೇಳೆ 3 ಗಂಟೆಯಾಗಲಿದೆ. ಇನ್ನು ಮುಂದೆ ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗುವುದು.

ನೀವು ಟ್ಯೂನ್ ಮಾಡ್ಕೊಂಡಿದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರ. ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಜಿಕೆ ಶ್ಯಾಮ್ ಪ್ರಸಾದ್. ಸಮಯ ಹೊಂದಿಸಿಕೊಳ್ಳಿ, 5:31 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆತ್ಮೀಯ ಕೇಳುಗರಿಗೆಲ್ಲ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ ಪಡಿಬಹುದು. ಕರೆ ಮಾಡೋದಕ್ಕೆ ಬಳಸಬಹುದಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 246-289, ಮತ್ತೊಂದು ಸಂಖ್ಯೆ 245-258. ಇಷ್ಟಡಿ ಕ್ರಮಾಂಕ 081-72. ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ,
1: ನಾನು ಪುತ್ತೂರಿನಿಂದ ತಿಮ್ಮಪ್ಪ ಮಾತಾಡ್ತೇನೆ ಸರ್.
0: ಪುತ್ತೂರಿನಿಂದ ತಿಮ್ಮಪ್ಪ ಅವರು?
1: ಹೌದು ಸರ್.
0: ಕರೆ ಸಿಕ್ಬಿಟ್ಟಿದೆ.
1: ಹೌದು ಸರ್, ತುಂಬಾ ಸಮಯ ಆಯ್ತು ಮಾಡದೆ.
0: ಹೌದು, ಯಾವ ಗೀತೆ ಬೇಕು ಇವತ್ತು?
1: ನನಗೆ ಜೀವನ ಚೈತ್ರ ಚಿತ್ರದಿಂದ ಲಕ್ಷ್ಮೀ ಬಾರಮ್ಮ, ಭಾಗ್ಯ ಲಕ್ಷ್ಮೀ ಬಾರಮ್ಮ.
0: ಆಗ್ಲಿ ಸರ್, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ತಿಮ್ಮಪ್ಪ ಅವರೇ.
1: ಆಯ್ತು ಸರ್, ತ್ಯಾಗಿತ್ತು.
0: ಧನ್ಯವಾದ. ಈಗ ಕೇಳಿ, ಜೀವನ ಚೈತ್ರ ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಗೀತೆಗೆ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು.

ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ 246-289, ಮತ್ತೊಂದು ಸಂಖ್ಯೆ 245-258, ಎಸ್ಟಿಡಿ ಕ್ರಮಾಂಕ 081-72. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ನಮಸ್ತೆ ನಮಸ್ತೆ ನಮಸ್ತೆ, ಮಾತನಾಡಿ. ಶಾಂತ್ ಕುಮಾರ್ ಅವರು, ಎಸ್ ಬಿದ್ರೆಯಿಂದ. ಇದೇ ಮೊದಲ ಬಾರಿಗೆ ಕರೆ ಸಿಕ್ಕಿರೋದು? ಮಾಡ್ತಾ ಇರ್ತೀರಾ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತೀರಾ? ಯಾವ ಗೀತೆ ಬೇಕು ಇವತ್ತು? ಅದರಲ್ಲಿ ಯಾವ ಗೀತೆ?
4: ಪ್ರೇಮಕ್ಕೆ ಪರಿಮಿಟ್ ಬಂತು, ಮದುವೆಗೆ ಸಿಗ್ನಲ್ ತಂತು.
3: ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
4: ಓಕೆ ಸರ್, ಥ್ಯಾಂಕ್ ಯು ಸರ್.
3: ಧನ್ಯವಾದ. ಈಗ ಕೇಳಿ ಲಯನ್ ಜಗಪತಿ ರಾವ್ ಚಿತ್ರದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಸರ್, ನಾನು ಬೇಲೂರು ತಾಲೂಕು ಯಮುಣಸಕೆರೆಯಿಂದ ದೊರೆಯಪ್ಪ ಅಂತ ಹೇಳಿ ಸರ್.
0: ದೊರೆಯಪ್ಪ ಅವರು?
1: ಹೌದು ಸರ್.
0: ದೊರೆಯಪ್ಪ ಅವರಿಗೆ ಕರೆ ಯಾವಾಗ್ಲೂ ಸಿಗ್ತಾ ಇರತ್ತ ಆಕಾಶವಾಣಿಗೆ?
1: ಅದು ಕಾಯಂ ಕೇಳಿದಾರೆ ಸರ್, ಅಂದ್ರೆ ಆಗಾಗ ಮಾಡ್ತಾ ಇರ್ತೀವಿ ಸರ್, ಯಾವಾಗ್ಲೂ ರೆಗ್ಯುಲರ್ ಸಿಗಲ್ಲ ಸರ್. ಏನೋ ಒಂದು ಒಂದ್ ತಿಂಗಳಿಗೆ ಒಂದ್ ಎರಡು ಸಾರಿ
0: ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತೀರಾ ಆಗಾಗ?
1: ಕಾರ್ಯಕ್ರಮ ಕೇಳ್ತಿರ್ತೀವಿ ಸರ್.
0: ಆಗ್ಲಿ,
1: ಹೌದು ಸರ್.
0: ನಿಮ್ಮ ಮೆಚ್ಚಿನ ಗೀತೆ ಯಾವುದು
1: ಸರ್? ಇದು ಧ್ರುವತಾರೆಯಿಂದ ಆ ಮೋಡ ಬಾನಲ್ಲಿ ತೇಲಾಡುತ್ತಾ ಒಂದು ಹಾಡಿದೆ ಸರ್, ರಾಜ್ಕುಮಾರ್ ಸರ್ ಹಾಡಿರುವಂತದ್ದು.
0: ಹೌದು,
1: ಚೆನ್ನಾಗಿದೆ ಸರ್, ಈ ಹಾಡನ್ನ ಪ್ರಸಾರ ಮಾಡಿ.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಈಗ ಕೇಳಿ ಧ್ರುವತಾರೆ ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ. ಗೀತೆಗೆ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು, ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು.

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸೋದಕ್ಕೆ ಸಂಖ್ಯೆಗಳು ಹೀಗಿವೆ: 2462889, ಮತ್ತೊಂದು ಸಂಖ್ಯೆ 2452558, STD ಕ್ರಮಾಂಕ 081772. ಮುಂದಿನ ಕರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಪರಿಚಯ?
1: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
0: ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್ ಅವರು.
1: ಹೌದು ಸರ್.
0: ಯಾವ ಗೀತೆ ಬೇಕಿವತ್ತು
1: ಸರ್? ಅಂಗ್ಯದ ಗಂಡು ಫಿಲಂ ಅಲ್ಲಿ ಏಕೆ ಹೀಗಾಯ್ತು ಅಂತ ಒಂದು ಹಾಡಿದೆ ಸರ್, ಈ ಹಾಡು ಬೇಕಾಗಿತ್ತು.
0: ಆಯ್ತು, ಖಂಡಿತ. ಈ ಮೆಚ್ಚಿನ ಗೀತನ ಇದು?
1: ಹೌದು ಸರ್, ರವಿಚಂದ್ರನ್ ಫಿಲಂ ಸಾಂಗ್ಸ್ ಅಂದ್ರೆ ಇಷ್ಟ ಆಗುತ್ತೆ.
0: ಇಷ್ಟ, ಓಕೆ.
1: ಹಾಗೆ ಹಂಸಲೇಖ ಅವ್ರ ಮ್ಯೂಸಿಕ್ ಕೂಡ ಚೆನ್ನಾಗಿರುತ್ತೆ, ಆಗ ಕೇಳ್ತಾ ಇರ್ತೀನಿ.
0: ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ. ಈಗ ಕೇಳಿ ಅಂಜದ ಗಂಡು ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ. ಸಂಗೀತ ಸಂಯೋಜನೆ ಹಂಸಲೇಖ ಅವರದ್ದು, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡುವುದನ್ನು ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ನಮಸ್ತೆ.
2: ನಮಸ್ತೆ ಸರ್, ನನ್ನ ಹೆಸರು ಹೇಮಾಕ್ಷಿ ದಾಸ್ ಶೆಟ್ಟಿ ಅಂತ, ಆತನ ಉದಯಗಿರಿಯಿಂದ.
1: ಹೇಮಾಕ್ಷಿ ದಾಸ್ ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
2: ಥ್ಯಾಂಕ್ಸ್ ಸರ್.
1: ಯಾವ ಗೀತೆ ಬೇಕು ಇವತ್ತು
2: ಸರ್? ನನಗೆ ಭಕ್ತ ಕುಂಬಾರ ಫಿಲಂ ಅಲ್ಲಿ ಯಾವ್ದಾಡಾದ್ರೂ ಆಗುತ್ತೆ ಸರ್.
1: ಭಕ್ತ ಕುಂಬಾರ
2: ಹರಿನಾಮವೇ ಚಂದಾರನೇ ಹಾಕಿ ಬಿಡಿ ಸರ್.
1: ಆಗ್ಲಿ, ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ. ಈಗ ಕೇಳಿ ಭಕ್ತ ಕುಂಬಾರ ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ ಅವರದ್ದು.

0: ವಿಠಲ ವಿಠಲ ಪಾಂಡುರಂಗ ಜಯ ಹರೇ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರೇ ವಿಠಲ ಪಾಂಡುರಂಗ.
1: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಸಂಖ್ಯೆಗಳು ಹೀಗಿವೆ: 246-289, ಮತ್ತೊಂದು ಸಂಖ್ಯೆ 245-258, ಎಸ್ಡಿ ಕ್ರಮಾಂಕ 081-72. ಮುಂದಿನ ಕರೆ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
2: ನಮಸ್ತೆ ಸರ್.
1: ನಮಸ್ತೆ, ನಿಮ್ಮ ಪರಿಚಯ?
2: ಹಾಸ ತಾಲೂಕು ಸೊಪ್ಪನಹಳ್ಳಿಯಿಂದ ವೆಂಕಟೇಶ್ ಅಂತ.
1: ವೆಂಕಟೇಶ್ ಅವರು?
2: ಹೌದು.
1: ವೆಂಕಟೇಶ್ ಅವರಿಗೆ ಮೆಚ್ಚಿನ ಗೀತೆ ಯಾವುದು?
2: ನನಗೆ ಮಸಣದ ಹೂವಿಂದ ಓ ಗುಣವಂತ ನಿನ್ನ ಗುಣಗಾನವಾದಿದೆಯಲ್ಲ ಅದು ಬೇಕು.
1: ಆಗ್ಲಿ, ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ. ಈಗ ಕೇಳಿ ಮಸಣದ ಹೂವು ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ತೆಗೆದುಕೊಳ್ಳುವ ಸಮಯ. ನಮಸ್ತೆ. ನಮಸ್ತೆ.
1: ನಮಸ್ತೆ ಸರ್.
0: ನಿಮ್ಮ ಪರಿಚಯ?
1: ಮಂಜುಳಾ ಟೈಲರ್ ಅಂತ, ಶಾಂತಿನಗರ್ ಹಾಸನದಿಂದ.
0: ಹಾಸನದಿಂದ ಮಂಜುಳಾ ಅವರು. ಯಾವ ಗೀತೆ ಬೇಕು ಇವತ್ತು?
1: ಬೆಳ್ಳಿ ಮೋಡಗಳು ಇಂದ ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ ಆಗ್ಬೇಕು.
0: ಯಾಕೆ ಇಷ್ಟ ಈ ಗೀತೆ?
1: ನಂಗೂ ಇಷ್ಟ, ನಿಮ್ಮ ಮಕ್ಕಳಿಗೂ ತುಂಬಾ ಇಷ್ಟ, ಅದಕ್ಕೋಸ್ಕರ.
0: ಹೌದಾ, ಆಗ್ಲಿ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಧನ್ಯವಾದ.
0: ಧನ್ಯವಾದ. ಈಗ ಕೇಳಿ ಬೆಳ್ಳಿ ಮೋಡಗಳು ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಮನು ಹಾಗೂ ಎಸ್ ಜಾನಕಿ.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. STD ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.
1: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ನಮಸ್ತೆ.
2: ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ಗಂಡರಾಜರ.
1: ವಿಜಯಲಕ್ಷ್ಮಿ ಅವರು, ವಿಜಯಲಕ್ಷ್ಮಿ ಅವರಿಗೆ ಯಾವ ಗೀತೆ ಬೇಕಿವತ್ತು?
2: ನಾನು ಗಿರಿಕಲ್ಲಿಂದ ಕೂಡಿ ಬಾಳೋಣ ನಾವು ಎಂದು ಸೇರಿ ದುಡಿಯೋಣ ಅಂತ.
1: ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
2: ಓಕೆ ಸರ್, ಥ್ಯಾಂಕ್ ಯು ಸರ್,
1: ಧನ್ಯವಾದ. ಈಗ ಕೇಳಿ, ಗಿರಿಕನ್ಯೆ ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, SP ಬಾಲಸುಬ್ರಹ್ಮಣ್ಯಂ ಹಾಗೂ SJ.

0: ಕೇಳ್ತಾ ಇದ್ರ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ತೆ, ನಿಮ್ಮ ಪರಿಚಯ?
1: ನಾನು ಅರಕಲ್ಗುಡ ತಾಲೂಕು ಮಾದಿಹಳ್ಳಿಯಿಂದ ಸರ್ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
0: ಮಧುಕುಮಾರ್ ಅವರು?
1: ಹಾ ಸರ್.
0: ಮಧುಕುಮಾರ್ ಅವರಿಗೆ ಯಾವ ಗೀತೆ ಪ್ರಸಾರ ಆಗ್ಬೇಕು ಇವತ್ತು?
1: ನನಗಿವತ್ತು ಯಾರನೀ ಅಭಿಮಾನಿ ಚಿತ್ರದಿಂದ ಮೈಸೂರ್ ಸೀಮೆ ಹೆಣ್ಣು ನೋಡುವಂತ ಒಂದು ಗೀತೆ ಇದೆ, ತುಂಬಾ ಚೆನ್ನಾಗಿದೆ. ಆ ಗೀತೆಯನ್ನ ಪ್ರಸಾರ ಮಾಡಿ ಸರ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ.
0: ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಆಕಾಶವಾಣಿ ಅಭಿಮಾನಿಗಾಗಿ. ಯಾರೇ ನೀ ಅಭಿಮಾನಿ ಚಿತ್ರದ ಗೀತೆ
1: ಖಂಡಿತ ಸರ್, ಖಂಡಿತ.
0: ಆಗ್ಲಿ ಆಗ್ಲಿ, ಮಧುಕುಮಾರ್ ಅವರು ಕೇಳಿ.
1: ಥ್ಯಾಂಕ್ ಯು ಸರ್, ಧನ್ಯವಾದ.
0: ಧನ್ಯವಾದ. ಈಗ ಕೇಳಿ ಯಾರೇ ನೀ ಅಭಿಮಾನಿ ಚಿತ್ರದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿದಂಥ ಎಲ್ಲ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ಕರೆ ಮಾಡಿ ಕೂಡ ಸಿಗದೆ ಬೇಸರಗೊಳ್ಳಬೇಡಿ, ಮತ್ತೊಮ್ಮೆ ಪ್ರಯತ್ನಿಸ್ತಾ ಇರಿ, ಮತ್ತೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
1: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
2: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
2: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
1: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
3: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
2: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ತೋಟಗಾರಿಕೆ ಇಲಾಖೆ ಹಾಸನ.

0: ಆಕಾಶವಾಣಿ ಹಾಸನ. ಕಾರ್ಯಕ್ರಮ ವಿವರಣೆ. ಇಂದು ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ, ಇದರಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ. ವಿಷಯ ಕೇಂದ್ರ ಪುರಸ್ಕೃತ ತಾಳೆ ಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾಧಿಕಾರಿ ಬಿಕೆ ಅಶ್ವಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನ್ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ದೆಹಲಿ ಕೇಂದ್ರದಿಂದ, 9:30 ಬೆಂಗಳೂರು ಕೇಂದ್ರದಿಂದ ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. 10:00 ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಗೀತ್ ಕಥಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾ ವರದರಾಜ ಚಂದ್ರಗಿರಿ ಅವರಿಂದ, 6:35 ಹಾಗೂ 6:50 ಭಾವಗೀತೆಗಳು, 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಸೊಬಗಿನ ಶಾಲೆ, ಇದರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ಹಿರಿ ಸಾವಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತಾದ ಮಾಹಿತಿ. ಕಾರ್ಯಕ್ರಮದ ಪ್ರಸ್ತುತಿ ಡಾ ಮಂಜುನಾಥ ಖೇಎಂ. 9:00 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಪದ ಸಂಪದ ನೇರ ಫೋನಿಂಗ್ ಕಾರ್ಯಕ್ರಮ. 10:30 ಹಲೋ ಗೆಳೆಯರೆ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶ್ರೀಪಾದ್ ಕುಲಕರ್ಣಿ ಅವರ ಬಾನ್ಸುರಿ ವಾದನ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಇದರಲ್ಲಿ ರಾಷ್ಟೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವಂತಹ ಕುಟುಂಬ ವೈದ್ಯ ಹಾಗೂ ಸ್ತ್ರೀ ರೋಗಜ್ಞೆ ಡಾ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನ ವಿ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ, ಇದರಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯ ಡಾ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ. 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ವಿಷಯ ಪಿಎಂ ಎಫ್ಎಂಇ. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. 4:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಏಕ್ ಜೊತೆ ಥಿಯೇಟರ್. 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಸಂಜೆ 6:15 ಭಾವಗೀತೆಗಳು, 6:50 ಕಿಸಾನ್ ವಾಣಿ, ಇದರಲ್ಲಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು. 8:00 ಹೆಣ್ಣು ಮಕ್ಕಳಲ್ಲಿ ಮಾನಸಿಕ ಕಾಯಿಲೆಗಳ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾ ರಾಜೀವ್, ಡಾ ಕಾರ್ತಿಕ್ ಜೈ ಮತ್ತು ವಿದ್ಯಾ ಸಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. 8:30 ಗಜಲ್. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 10:00 ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.
2: This is Akashvani, the news read by Abhishek Mukhopadhyay. Prime Minister Narendra Modi arrived at Jakarta in Indonesia today, beginning his high-stakes three-nation Indo-Pacific tour. Upon arrival at the Jakarta airport, Mr. Modi was personally received by Indonesian President Prabowo Subianto. Prime Minister Modi was accorded a grand and enthusiastic welcome from the local Indonesian community and the Indian diaspora, featuring traditional Indian and Indonesian cultural performances. This is Prime Minister Modi's fourth visit to Indonesia and his first bilateral visit since the elevation of India-Indonesia ties to the level of comprehensive strategic partnership in May 2018. During the visit, the Prime Minister will hold bilateral discussions with the Indonesian President and review the progress made in the partnership. The Prime Minister will also travel to cultural and historic city of Yogyakarta, where he will visit the Prambanan Temple Complex. On the second leg of the visit, Mr. Modi will travel to Australia from the 8th to the 10th of this month. Mr. Modi will visit New Zealand on the third and last leg of his three-nation visit. Union Minister of Commerce and Industry Piyush Goyal today said that technology-enabled bilingual management education can help bridge the rural-urban divide and make quality education accessible to talented and needy students, irrespective of the circumstances. He said this while virtually addressing the inauguration of a newly launched course at the Indian Institute of Management, Udaipur, from New Delhi. In Jharkhand, continuous rainfall has affected normal life in Ranchi and several other districts of the state, leading to waterlogging in many urban and rural areas. The India Meteorological Department has issued a yellow alert for 2 days, forecasting heavy rain, thunderstorms, lightning and strong winds with speeds of 40 to 50 km per hour in several parts of the state. During the last 24 hours, the highest rainfall of 79.8 millimeters was recorded at Nimdi in Saraikela Kharsawan district, while Ranchi received 37 millimeters of rain. People have been advised to avoid unnecessary travel during adverse weather conditions and to stay in safe locations. The Department of Consumer Affairs has amended the Legal Metrology General Rules 2011 to substantially reduce the requirement of standard weights for the verification of high-capacity weighing instruments by introducing scientific, repeatability-based verification approach. Under the revised provisions, the mandatory quantity of standard weights required before substitution with constant loads has been reduced to 50% of the maximum capacity to 20%, while maintaining the prescribed standards of verification accuracy and reliability. Union Minister of Road Transport and Highways Nitin Gadkari today chaired a review meeting of the National Highways Logistics Management Limited and assessed the project-level progress of multimodal logistics parks, ropeways, intermodal stations and wayside amenities being developed across the country. During the meeting, Mr. Gadkari also evaluated the key challenges affecting project implementation and directed all concerned stakeholders to resolve bottlenecks on priority and expedite project execution. The appeal by the people of Pakistan-occupied Jammu and Kashmir, POJK, to the Indian government for assistance underscores the depth of the crisis unfolding in the region. Protests have continued across POJK for more than a month. An official said that the nature of the appeal is particularly worrying as people in POJK are seeking medicines and essential food supplies from India. This reflects the gravity of the humanitarian situation in the region. On the instructions of Field Marshal Asim Munir, the Pakistani establishment has blocked the supply of ration and medicines to the region for the past 20 days. Mourners dressed in black flooded Iran's capital Tehran for of funeral processions today honoring the late Supreme Leader Ayatollah Ali Khamenei. Khamenei's flag-draped coffin, along with those of several family members, was carried on a truck decorated to resemble the ornate lattice work surrounding the shrine of an imam. They were killed in an airstrike on the 28th of February at the outset of the war launched by Israel and the United States. The massive turnout was encouraged by Iran's theocratic leadership to as a show of national unity and strength. And that is the end of this news bulletin.
3: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕೆಳಗರೆ ಗಮನಿಸಿ ಇದೊಂದು ಪ್ರಕಟಣೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಆಲಸಂದೆ, ಹತ್ತಿ, ಆಲೂಗೆಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕುಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬೇಕಾಗಿರುತ್ತದೆ. ಕೆಳಗರೆ ಇದೊಂದು ಪ್ರಕಟಣೆ. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಕಾಳುಮೆಣಸು, ಅಡಿಕೆ ಮತ್ತು ದಾಳಿಂಬೆ ಬೆಳೆಗಳನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಿ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 15ನೇ ತಾರೀಕಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ. ಇದೇ ಮಾದರಿಯಲ್ಲಿ ಮಾವಿನ ಬೆಳೆಗೆ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 31ನೇ ತಾರೀಕಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದ್ದು, ಆಸಕ್ತ ಕೃಷಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಆತ್ಮೀಯ ಕೇಳುಗರೆ, ಗಮನಿಸಿ ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯಾದ್ಯಂತ ಇದೇ ಜುಲೈ 11, 2026 ರಾಷ್ಟೀಯ ಜನತಾ ನ್ಯಾಯಾಲಯ ನಡೆಯಲಿದ್ದು, ನಡೆಯಲಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿಗಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗ ಪಡೆಯುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

ಆಕಾಶವಾಣಿ ಹಾಸನ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ದರಾ ಬೇಂದ್ರೆಯವರ ರಚನೆ, ಹಾಡಿದ್ದಾರೆ ಪಿ ಗಾಳಿಂಗರಾವ್.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
5: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
6: ರತ್ನಂ ಸಿಲ್ಕ್ಸ್ ನಿಯರ್ NCC ಆಫೀಸ್, RC ರೋಡ್, ಹಾಸನ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
8: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ HR ಲೀಲಾವತಿ ಅವರ ರಚನೆಯ ಭಾವಗೀತೆ. ಹಾಡಿದ್ದಾರೆ MD ಪಲ್ಲವಿ ಹಾಗೂ ಸುಪ್ರಿಯಾ ಆಚಾರ್ಯ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು.
1: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
0: ಆಕಾಶವಾಣಿ ಹಾಸನ, ಸಮಯ ಆಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

ಆಕಾಶವಾಣಿ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಗದಗ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಶ್ರೀ ಶಿವಾನಂದ ಮಠದ ಅಭಿನವ ಶಿವಾನಂದ ಶ್ರೀಗಳವರಿಗೆ, ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಶ್ರೀ ಕಲ್ಲಯ್ಯಜ್ಜನವರಿಗೆ ಹಾಗೂ ಅಂತಾರಾಷ್ಟೀಯ ಕುಸ್ತಿಪಟು ಪ್ರೇಮಾ ಹುಚ್ಚಣ್ಣವರ್ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಜಿಲ್ಲೆಯಲ್ಲಿ ಒಟ್ಟು 900,247 ಮತದಾರರಿದ್ದಾರೆ. 967 ಮತಗಟ್ಟೆಗಳಿವೆ. ಆ ಪೈಕಿ ಶೇಕಡ 96.38% ಮತದಾರರ ಮ್ಯಾಪಿಂಗ್ ಪೂರ್ಣಗೊಂಡಿದ್ದು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಈ ತಿಂಗಳ 29

0: Guarantee for Rozgar and Ajivika Mission Grameen VB Jiramji Yojane. ಈ ತಿಂಗಳ 1ನೇ ತಾರೀಖಿನಿಂದ ಜಿಲ್ಲೆಯಾದ್ಯಂತ ಜಾರಿಗೊಂಡಿದೆ. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ಮಾತನಾಡಿ, ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ವಿಬಿ ಜಿರಾಮ್ಜಿ ಯೋಜನೆ ಸಹಕಾರಿಯಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಕಳೆದ ಜೂನ್ 28ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಿತು. ಗ್ರಾಮೀಣ ಭಾಗದ 45,845 ಮಕ್ಕಳು ಹಾಗೂ ನಗರ ಪ್ರದೇಶದ 65,885 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಅಂಗವಾಗಿ ವಾಕಥಾನ್ 2026ಕ್ಕೆ ನಗರದ ಗಾಂಧಿ ವೃತ್ತದಲ್ಲಿ ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ಚಾಲನೆ ನೀಡಿದರು. ಮಾದಕ ವಸ್ತುವಿಗೆ ಇಲ್ಲ ಎನ್ನಿ ಎಂದು ಪಣ ತೊಡುವಂತೆ ಅವರು ಯುವಜನರಿಗೆ ಕರೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಗ್ರಾಮೀಣ ಕೂಲಿಕಾರರ ದಿನಗೂಲಿಯನ್ನು 370 ರೂಪಾಯಿಗಳಿಂದ 382 ರೂಪಾಯಿಗೆ ಹೆಚ್ಚಿಸಲಾಗಿದ್ದು, ಪರಿಷ್ಕೃತ ದರ ಜುಲೈ 1ರಿಂದ ಜಾರಿಗೆ ಬಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ತಿಳಿಸಿದ್ದಾರೆ. ನಶಾಮುಕ್ತ ಭಾರತ ಹಾಗೂ ನಶಾಮುಕ್ತ ಕರ್ನಾಟಕ ಅಭಿಯಾನದಡಿ ಮಾದಕ ದ್ರವ್ಯ ವ್ಯಸನ ಜಾಗೃತಿ ಹಾಗೂ ವಿರೋಧಿ ದಿನಾಚರಣೆ ಜಿಲ್ಲೆಯಾದ್ಯಂತ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾದಕ ದ್ರವ್ಯಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯಂತಹ ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನಕ್ಕೆ ನಗರದ ಭವಾನಿ ಮಂದಿರದಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಚಾಲನೆ ನೀಡಿದರು. ಕಳೆದ ಜೂನ್ 28ರಂದು ಜಿಲ್ಲೆಯ 665 ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗಿದೆ. 29ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ನೀಡಿದರು. ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಪರಿಶೀಲಿಸಿದರು. 7 ಕೋಟಿ ರೂಪಾಯಿ ವೆಚ್ಚದ ಯಾದಗಿರಿ ಸೈದಾಪುರ ಜಿಲ್ಲಾ ಮುಖ್ಯರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ನಿಡ್ಲೆ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಹಾಸನ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
3: ಹೈಟೆಕ್ ಫರ್ನಿಚರ್ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
4: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
5: ನಾವೇ ಅಲ್ವೇ.
4: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
1: ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.

0: ಕ್ಲಬ್ನಲ್ಲಿ.
1: ಚಿಂತಿಸ್ಬೇಡಿ,
2: ಫೀಸ್ ನೋಡು.
0: ಏನ್ ಸಮಾಚಾರ? ಏನಾಯ್ತು?
1: ಫೀಸ್ ನ ಟೆನ್ಷನ್.
0: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
3: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ಲೆಸ್ ಪ್ರೀಮಿಯಂ, ಮೋರ್ ಬೋನಸ್, ಮೋಸ್ಟ್ ಸೂಟಬಲ್ ಫಾರ್ ಯುವರ್ ಲವ್ಡ್ ಒನ್ಸ್. ಆರ್ಬಿಐ ಲೈಫ್. Nothing better than this.
5: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟದ ಘಟ್ಟಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಹಾವೇರಿ ಜಿಲ್ಲೆಯ ಎಲ್ಲಾ ಶಾಸಕರು ಕೈಗೊಂಡಿರುವ ಮೋಡ ಬಿತ್ತನೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ಮೊನ್ನೆ ಹಾವೇರಿಯಲ್ಲಿ ಜರುಗಿದಂತ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು ಎಲ್ಲ ಶಾಸಕರು ನಾವು ಇದನ್ನ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರು. ಹೇಳಿದ ತಕ್ಷಣದಲ್ಲಿ ಅಂದ್ರೆ 3 ದಿವಸದಲ್ಲಿ ಕಾರ್ಯಗತ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಎಚ್ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ, ಅದನ್ನ ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿಎಂ ಅವರ ಗಮನಕ್ಕೆ.
0: ಶಾಸಕ ಎಚ್ಕೆ ಪಾಟೀಲ್ ಮಾತನಾಡಿ, ಬರಗಾಲ ಪರಿಸ್ಥಿತಿ ಅರಿತು ಮೋಡ ಬಿತ್ತನೆಗೆ ಮುಂದಾಗಿದ್ದು ವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. 2 ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬೀದರ್, ಕಲಬುರಗಿ ಜಿಲ್ಲೆಗಳಿಂದಲೇ ಪ್ರವಾಸ ಆರಂಭಿಸುತ್ತಿರುವುದು ಸಂತಸ ತಂದಿದೆ. ಈ ಭಾಗದ ಜನರ ರಾಜಕೀಯ, ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕ ಬದ್ದತೆಗೆ ಸಾಕ್ಷಿಯಾಗಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಾಮಾಜಿಕ ಸಾಮರಸ್ಯ, ಸೌಹಾರ್ದತೆ ಇಲ್ಲದೆ ಯಾವುದೇ ಪ್ರದೇಶದ ಅಭಿವೃದ್ಧಿ ಹಾಗೂ ಪ್ರಗತಿ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯವು ಬರಗಾಲ ಎದುರಿಸಬೇಕಾದ ಸಂದರ್ಭ ಬಂದಿದ್ದು, ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಜಲಾಶಯಗಳು ಡೆಡ್ ಸ್ಟೋರೇಜ್ಗೆ ತಲುಪಿರುವುದರಿಂದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕು. ಲಭ್ಯವಿರುವ ನೀರನ್ನು ಕುಡಿಯಲು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇಂದು ಬೀದರ್ಗೆ ತೆರಳಲಿದ್ದು, ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳು ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಚ್ಎಂಟಿ ಸಂಸ್ಥೆಯ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಮೂಲಕ ಸರ್ಕಾರ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಯಬಾರದು ಎಂಬ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಎನ್ಜಿಎಫ್, ಮೈಸೂರು ಪೇಪರ್ ಮಿಲ್ಸ್ ಹಾಗೂ ಇತರ ಹಲವಾರು ಉದ್ಯಮಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಇದೀಗ ಸರ್ಕಾರದ ವಕ್ರದೃಷ್ಟಿ ಎಚ್ಎಂಟಿ ಸಂಸ್ಥೆಯ ಮೇಲೆ ಬಿದ್ದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತು ಸಮಗ್ರ ವರದಿಯನ್ನು 2 ವಾರದೊಳಗೆ ಸಲ್ಲಿಸುವಂತೆ ನಿರ್ದೇಶಿಸಿದೆ. ಜುಲೈ 2ರಂದು ಸಂಭವಿಸಿದ ದುರಂತದಲ್ಲಿ 7 ಮಂದಿ ಸಾವನ್ನಪ್ಪಿ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ಪಶ್ಚಿಮ ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕೃಷ್ಣಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಳವಾಗಿದೆ. ಬೇಸಿಗೆಯಲ್ಲಿ ಸಂಪೂರ್ಣ ಬತ್ತಿಹೋಗಿದ್ದ ವೇದಗಂಗಾ ನದಿ ಈಗ ಒಡಲು ತುಂಬಿ ಹರಿಯುತ್ತಿದ್ದು ನದಿ ತೀರದ ಗ್ರಾಮಗಳ ರೈತರಲ್ಲಿ ಸಂತಸ ಮನೆ

0: ಮಾಡಿದೆ. ಮಹಾರಾಷ್ಟದ ಕೊಲ್ಲಾಪುರ, ಸಾಂಗ್ಲಿ, ಸತಾರ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ಮತ್ತು ದುಧಗಂಗಾ ನದಿಗಳಲ್ಲಿ ಸುಮಾರು 5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಮುಂದಿನ 2-3 ದಿನಗಳ ಕಾಲ ಕೊಂಕಣ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪರಿಣಾಮವಾಗಿ ಕೃಷ್ಣ, ದೂಧ್ಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದ್ದು, ನದಿ ತೀರದ ನಿವಾಸಿಗಳು ಎಚ್ಚರಿಕೆ ವಹಿಸುವಂತೆ ಬೆಳಗಾವಿ ಜಿಲ್ಲಾಡಳಿತ ಸೂಚಿಸಿದೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ ಗಂಟೆಗೆ 50-60 ಕಿಲೋಮೀಟರ್ನಷ್ಟು ಇರಲಿದೆ. ನಾಳೆಯಿಂದ ಇದೇ 11ರವರೆಗೆ ಘಟ್ಟ ಪ್ರದೇಶದ 1-2 ಕಡೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜ್ಯದ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ಅಭಿವೃದ್ಧಿಗೆ ಪ್ರಚಾರದ ದಾರಿ ತ್ಯಜಿಸಿ ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಎಕ್ಸ್ನಲ್ಲಿ ಒತ್ತಾಯಿಸಿದ್ದಾರೆ. ಬೆಂಗಳೂರು ಇಂದು ಕಸದ ರಾಶಿ, ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ತತ್ತರಿಸಿ ಹೋಗಿದೆ. ನಗರದಲ್ಲಿ ಪ್ರತಿದಿನ 5,500 ಟನ್ ಘನ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದರೂ ಕಸದ ನಿರ್ವಹಣೆಯನ್ನು ನಿರ್ವಹಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 5,65,00,000 ಮತದಾರರ ಮ್ಯಾಪಿಂಗ್ ಆಗಿದ್ದು 50,00,000 ಜನರನ್ನು ಕೈಬಿಡಲು ನಿರ್ಧರಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಕ್ರಿಯೆ, ಮತಗಟ್ಟೆ ರಚನೆ ಹೇಗೆ ಮಾಡಬೇಕು ಎಂದು ಸಂವಿಧಾನದ ವಿವಿಧ ಪರಿಚ್ಛೇದದಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 91,00,000 ಮತಗಳನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದ್ದು 27,00,000 ಜನರಿಗೆ ಮತದಾನ ಮಾಡಲು ಅವಕಾಶ ನೀಡದಿರುವುದು ಪ್ರಜಾಪ್ರಭುತ್ವದ ಆಶಯದ ವಿರುದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
2: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
2: ನೋಡಿದ್ಯಾ
1: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ.
3: ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ?
1: ಫ್ರೀ ವೈಫೈ ಇದೆ ಅಲ್ಲ.
2: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
1: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
3: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಆಕಾಶವಾಣಿ ಹಾಸನ.

0: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಜಿ ಸರಣಿ ಹಲಸಿರಿ ಹಲಸಿರಿ ಹಲಸಿರಿ. ಕೇಳಿ ಕಾರ್ಯಕ್ರಮ ಹಲಸಿರಿ ಹಲಸಿರಿ ಹಲಸಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಫಲಸರಿ ಸಂಚಿಕೆಯಲ್ಲಿ ಕೇಂದ್ರ ಪುರಸ್ಕೃತ ತಾಳೆಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ತಾಳೆ ಬೆಳೆಯನ್ನು ಅನೇಕ ವರ್ಷಗಳಿಂದಲೂ ಕೂಡ ಕೃಷಿಕರು ಮಾಡ್ತಾ ಇದ್ದಾರೆ. ಇದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಉತ್ತಮವಾದಂತಹ ಸೇವಾ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗ್ತಾ ಇದೆ. ಆದರೆ ಇಲಾಖೆ ಅಥವಾ ಸರ್ಕಾರ ಅಂದುಕೊಂಡ ಮಟ್ಟಕ್ಕೆ ಇದರ ವಿಸ್ತರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಳೆಬೆಳೆ ಒಂದು ಬಹಳ ಮುಖ್ಯವಾದಂತಹ ಬೆಳೆ ಮತ್ತು ಹೆಚ್ಚು ಖರ್ಚನ್ನು ಬೇಡದ, ಹೆಚ್ಚು ಶ್ರಮವನ್ನು ಬೇಡದೆ ನಿರಂತರವಾಗಿ ಆದಾಯವನ್ನು ತಂದುಕೊಡ್ತಕ್ಕಂತಹ ಒಂದು ಕೆಲವೇ ಬೆಳೆಗಳಲ್ಲಿ ತಾಳೆಬೆಳೆಯೂ ಕೂಡ ಒಂದು ಆಗಿದೆ. ತಾಳೆಬೆಳೆ ಬಹುವಾರ್ಷಿಕ ಬೆಳೆಯಾಗಿದ್ದು ಇದನ್ನು ನಾವು ನಾಟಿ ಮಾಡಿಕೊಂಡ್ರೆ ಅನೇಕ ವರ್ಷಗಳ ಕಾಲ ಇದರಿಂದ ಉಪಯೋಗವನ್ನು ಮಾಡಿಕೊಳ್ಳಬಹುದು. ಈ ತಾಳೆಬೆಳೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ಏನೆಲ್ಲ ಯೋಜನೆಗಳು ಇದ್ದಾವೆ, ಏನೆಲ್ಲ ಸೌಲಭ್ಯಗಳು ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ಬಿ ಕೆ ಅಶ್ವಿನಿ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬಹಳ ವರ್ಷಗಳಿಂದಲೂ ಕೂಡ ನೋಡ್ತಾ ಇದ್ದೇವೆ, ತಾಳೆ ಬೆಳೆ ಅಂತ ಹೇಳಿದರೆ ಸರ್ಕಾರ ಯಾವಾಗಲೂ ಕೂಡ ಇದನ್ನು ಉತ್ತೇಜನವನ್ನು ಮಾಡ್ತಾ ಇದೆ. ಯಾಕೆ ಸರ್ಕಾರ ಇಷ್ಟೆಲ್ಲ ಉತ್ತೇಜನ ಕ್ರಮಗಳನ್ನು ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಕೈಗೊಂಡಿದೆ?
3: ಹೌದು, ರೈತರಲ್ಲಿ ಒಂದು ಪ್ರಶ್ನೆ ಮಾಡಬಹುದು, ಬೇರೆ ಬೆಳೆಗಳಿಗೆ ಅಂದರೆ ಈಗ ಕಾಫಿ, ಅಡಿಕೆ, ತೆಂಗು ಈ ಇತರ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಬೆಲೆ ಇದ್ದಾಗ ತಾಳೆ ಬೆಳೆಯನ್ನು ಏಕೆ ಪ್ರೋತ್ಸಾಹಿಸ್ತಿದೆ ಅಂತ ರೈತರಲ್ಲಿ ಆಬ್ವಿಯಸ್ಲಿ ಅದು ಪ್ರಶ್ನೆ ಮೂಡೇ ಮೂಡುತ್ತೆ. ಆದರೆ ಇದು ಒಂದು ಭವಿಷ್ಯದಲ್ಲಿ ಉತ್ತಮ ಆದಾಯ ನೀಡುವಂಥ ಬೆಳೆಯಾಗಿದೆ. ಯಾಕಂದರೆ ನಮ್ಮ ದೇಶದ ಖಾದ್ಯ ತೈಲದ ವಾರ್ಷಿಕ ಬೇಡಿಕೆ ಇರೋದು 288.10 lakh tons. ಆದರೆ ಕಳೆದ ಸಾಲಿನ ಉತ್ಪಾದನೆ ಕೇವಲ 126.4 lakh tons. ಉಳಿದ ಖಾದ್ಯ ತೈಲದ ಬೇಡಿಕೆಯನ್ನು ಸರಿದೂಗಿಸೋದಕ್ಕೆ ಸುಮಾರು 1.38 lakh crore ಮೌಲ್ಯದ 164.7 lakh tons ಖಾದ್ಯ ತೈಲವನ್ನು ನಾವು ಬೇರೆ ದೇಶದಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ. ಮತ್ತು ಈ ಮುಂದಿನ ಪ್ರಸ್ತುತ ಸಾಲಿಗೆ ಅಂದಾಜು 28 million tons ಖಾದ್ಯ ತೈಲದ ಅವಶ್ಯಕತೆ ಇದೆ ಅಂತ ಅಂದಾಜಿಸಲಾಗಿದೆ. ದಿನೇ ದಿನ ಈ ಬೆಳೆಯುತ್ತಿರುವ ಖಾದ್ಯ ತೈಲಗಳ ಈ ಆಂತರಿಕ ಬೇಡಿಕೆಯ ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಖಾದ್ಯ ತೈಲವನ್ನು ಹೆಚ್ಚು ಹೆಚ್ಚು ಉತ್ಪಾದಿಸುವ ಮತ್ತು ಆಮದನ್ನು ಕಮ್ಮಿ ಮಾಡಿಕೊಳ್ಳುವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಆದ್ದರಿಂದ ತಾಳೆ ಬೆಳೆಗೆ ಒಂದು ಉತ್ತಮ ಭವಿಷ್ಯ ಇದೆ, ಇದೊಂದು ಭವಿಷ್ಯದ ಬೆಳೆ, ಲಾಭದಾಯಕ ಬೆಳೆ ಅಂತ ಹೇಳ್ಬೋದು. ಆದ್ದರಿಂದ ಸರ್ಕಾರ ಈ ಬೆಳೆಯನ್ನು ಉತ್ತೇಜಿಸ್ತಿದೆ ಅಂತ ಹೇಳ್ಬೋದು ಸರ್. ಮತ್ತು ಬೇರೆ ಸಾಂಪ್ರದಾಯಿಕ ಎಣ್ಣೆ ಕಾಳುಗಳಿಗೆ ಹೋಲಿಸಿದರೆ ಇದು ತಾಳೆ ಬೆಳೆಯಲ್ಲಿ ನಾವು ಪ್ರತಿ ಹೆಕ್ಟರ್ಗೆ 4-5 tons ಖಾದ್ಯ ತೈಲವನ್ನು ಪಡೆಯಬಹುದಾಗಿದೆ. ಬೇರೆ ಬೆಳೆ ಅಂದರೆ ಈಗ ಸೂರ್ಯಕಾಂತಿ, ಶೇಂಗಾ ಈ ಬೆಳೆಗೆ ಹೋಲಿಸಿದ್ರೆ ನಾವು ತಾಳೆ ಬೆಳೆಯಲ್ಲಿ ಹೆಚ್ಚು ನಾವು
2: ಎಣ್ಣೆಯನ್ನು ಉತ್ಪಾದನೆ ಮಾಡಬಹುದು. ಇತ್ತೀಚೆಗೆ ಎಣ್ಣೆಯ ಉತ್ಪಾದನೆಯೂ ಕೂಡ ಹೆಚ್ಚಳವಾಗಿದೆ, ಅದರ ಜೊತೆಗೆ ಜನಸಂಖ್ಯೆಯೂ ಕೂಡ ಹೆಚ್ಚಳವಾಗಿದೆ. ನಮಗೆ ಊಟಕ್ಕೆ ಆಹಾರ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಎಣ್ಣೆಯ ಅಗತ್ಯ ಇರುತ್ತೆ. ನಮ್ಮ ದೇಶಕ್ಕೆ ಸಾಕಾಗುವಷ್ಟು ಎಣ್ಣೆಯನ್ನು ಅಥವಾ ಖಾದ್ಯ ತೈಲವನ್ನು ನಾವು ಉತ್ಪಾದನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈ ಖಾದ್ಯ ತೈಲಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾವಲಂಬನೆಯನ್ನು ಮಾಡಿಕೊಳ್ಳಬೇಕು ಮತ್ತು ಇದಕ್ಕಾಗಿ ವಿನಿಯೋಗ ಮಾಡ್ತಾ ಇರತಕ್ಕಂತಹ ಅಪಾರ ಪ್ರಮಾಣದ ವಿದೇಶಿ ವಿನಿಮಯವನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಇಷ್ಟೆಲ್ಲ ತಾಳೆ ಬೆಳೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಈ ತಾಳೆ ಎಣ್ಣೆಯನ್ನು ಎಲ್ಲೆಲ್ಲಿ ಬಳಕೆಯನ್ನು ಮಾಡ್ತಾರೆ, ಏನೆಲ್ಲ ಉಪಯೋಗಗಳು ಇದರಿಂದ ದೊರಕುತ್ತೆ?
3: ನಾವು ಈ ತಾಳೆ ಎಣ್ಣೆಯನ್ನು ಅಡುಗೆಯಲ್ಲಿ ಉಪಯೋಗಿಸ್ತೇವೆ. ಮತ್ತು ಈ ಬೇಕರಿ ಐಟಮ್ಸ್ ಏನೇನು ಮಾಡ್ತಾರೆ, ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಇದರ ಒಂದು ತಯಾರಿಕೆಯಲ್ಲಿ ಕೂಡ ನಾವು ಇದನ್ನು ಉಪಯೋಗಿಸ್ತೇವೆ. ಮತ್ತು ಕಾಸ್ಮೆಟಿಕ್ಸಲ್ಲಿ, ಈ ಡಿಟರ್ಜೆಂಟ್ಸ್ ಮೇಕಿಂಗ್ ಅಲ್ಲಿ, ಚಿಪ್ಸ್ ತಯಾರಿಕೆಗೆ, ಇದಕ್ಕೆಲ್ಲ ನಾವು ಅಲ್ಪಮ್ನೆ ಉಪಯೋಗಿಸೋದು ಅಂತ ಹೇಳ್ಬೋದು ಸರ್.
2: ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಖಾದ್ಯ ತೈಲ ಅಷ್ಟೇ ಅಲ್ಲದೆ ಏನು ಅಲಂಕಾರಿಕ ವಸ್ತುಗಳು ಅಂತ ಹೇಳಿರುತ್ತೆ, ಲಿಪ್ಸ್ಟಿಕ್ ಆಗಿರ್ಬಹುದು, ಮತ್ತೆ ಬೇರೆ ತರಹದ ನಮ್ಮ ಮುಖಕ್ಕೆ ಮತ್ತೆ ಮೈಗೆ ಚರ್ಮ ರಕ್ಷಣೆಗಾಗಿ ಬಳಸ್ತಕ್ಕಂತಹ ಬೇರೆ ಬೇರೆ ತರಹದ ಕ್ರೀಮ್ಗಳೇನ್ ಬರುತ್ತೋ ಇಲ್ಲೆಲ್ಲ ಇದರ ಬಳಕೆಯನ್ನ ಹೆಚ್ಚಾಗಿ ಮಾಡಲಾಗುತ್ತೆ. ಹಾಗಾಗಿ ಇದಕ್ಕೆ ಒಂದು ಒಳ್ಳೆಯ ಉಪಯೋಗದ ಗುಣ ಇದೆ, ಮತ್ತೆ ಇದನ್ನ ಬಳಕೆ ಮಾಡುವವರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಈಗ ತಾಳೆಯನ್ನೇನೋ

0: ಕೃಷಿಕರು ಬೆಳೆದು ಬಿಡ್ತಾರೆ, ಆದರೆ ಅದನ್ನು ಖರೀದಿ ಮಾಡ್ತಕ್ಕಂಥವ್ರು ಯಾರು?
1: ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ಈಗ ರೈತರು ಬೆಳೀತಾರೆ, ಹಾಗಾದ್ರೆ ಅವ್ರಿಗೆ ಒಂದು ಪ್ರಶ್ನೆ ಮೂಡುತ್ತೆ, ನಾವೇನೋ ಬೆಳೆದು ಬಿಡ್ತೀವಿ, ಯಾರು ಖರೀದಿ ಮಾಡ್ತಾರೆ ಅಂತ. ಅದಕ್ಕೆ ರೈತರು ಯೋಚನೆ ಮಾಡಬೇಕಾಗಿಲ್ಲ. ಇದಕ್ಕೆ ನಮ್ಮ ರಾಜ್ಯದಲ್ಲಿ ಒಟ್ಟು 2 ಸರ್ಕಾರ ಅನುಮೋದಿತ ಕಂಪ್ನಿಗಳಿದ್ದಾವೆ ಮತ್ತು 1 ಮಂಡಳಿ ಇದೆ. ಸರ್ಕಾರಿ ಅನುಮೋದಿತ ಕಂಪ್ನಿಗಳು ಯಾವ್ಯಾವಂದ್ರೆ ಪತಂಜಲಿ ಫುಡ್ಸ್ ಲಿಮಿಟೆಡ್ ಮೈಸೂರು, ಮತ್ತೆ ಇನ್ನೊಂದು 3F ಆಯಿಲ್ ಪಂಪ್ಸ್ ಪ್ರೈವೇಟ್ ಲಿಮಿಟೆಡ್ ಕೊಪ್ಪಳ, ಮತ್ತೆ ಇನ್ನೊಂದು ಕರ್ನಾಟಕ ಸಹಕಾರ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳಿ ನಿಯಮಿತ ಬೆಂಗಳೂರು. ಇವು ರೈತರಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡು, ಇದು ಒಂದು ಬೈಬ್ಯಾಕ್ ಸಿಸ್ಟಮ್ ಸರ್. ಈ ಕಂಪನಿಗಳು ಮತ್ತು ಮಂಡಳಿ ರೈತರಿಗೆ ತಾವೇ ಗಿಡಗಳನ್ನು ಸರಬರಾಜು ಮಾಡ್ತಾರೆ, ಮತ್ತೆ ಅವರಿಂದ ರೈತರುಗಳು ಮತ್ತೆ ಇಲಾಖಾಧಿಕಾರಿಗಳು ಕಂಪನಿಗಳು ಸೇರಿದಂತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ರೈತರಿಂದ ತಾವೇ ತಾಳೆಹಣ್ಣುಗಳನ್ನು ಖರೀದಿ ಮಾಡ್ತಾರೆ. ಹಾಗಾಗಿ ರೈತರು ಮಾರ್ಕೆಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕಂತಿಲ್ಲ, ಆರಾಮಾಗಿ ಇದ್ದು ಅವರೇ ಸ್ವತಃ ತಾವೇ ಕಂಪನಿಗಳೇ ರೈತರ ತಾಕೆಗಳಿಗೆ ಹೋಗಿ ಹಣ್ಣನ್ನು ಸಂಗ್ರಹಿಸಿಕೊಳ್ತಾರೆ.
0: ಅಂತ ಅಂದ್ರೆ ಬೇರೆ ಬೆಳೆಗಳ ತರ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡ್ಕೋಬೇಕು ಅಥವಾ ಮಾರುಕಟ್ಟೆಯನ್ನ ಹುಡ್ಕೊಂಡು ಹೋಗ್ಬೇಕು ಅನ್ನೋ ತರದ ಸಮಸ್ಯೆ ಈ ಒಂದು ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇಲ್ಲ. ಸರ್ಕಾರನೇ ಅನುಮೋದನೆಯನ್ನ ಮಾಡಿ 3 ಕಂಪನಿಗಳನ್ನ ನಿಯೋಜನೆಯನ್ನ ಮಾಡಿದೆ. ನಾವು ತಾಳೆಯನ್ನ ಬೆಳೆದ್ರೆ ಈ 3 ಕಂಪನಿಗಳ ಪೈಕಿ ಯಾರಿಗಾದ್ರೂ ಕೂಡ ನಾವು ನಮ್ಮ ತಾಳೆ ಬೆಳೆಯನ್ನ ಮಾರಾಟವನ್ನ ಮಾಡಬಹುದು. ಅವರೇ ಅದನ್ನು ಬಂದು ತೆಗೆದುಕೊಂಡು ಹೋಗ್ತಾರೆ, ಅವರೇ ಅದನ್ನ ತೂಕವನ್ನು ಕೂಡ ಮಾಡಿಕೊಂಡು ರೈತರ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡತಕ್ಕಂತಹ ನಿದರ್ಶನಗಳು ಸಾಕಷ್ಟು ಇರುವಂತದ್ದನ್ನ ನಾವು ಗಮನಿಸಬಹುದು. ಇದಕ್ಕೆ ಏನಾದರೂ ನಿಗದಿತವಾದಂತಹ ಬೆಲೆ ಇರುತ್ತೋ ಅಥವಾ ಮಾರುಕಟ್ಟೆಯಲ್ಲಿ ಏರಿಳಿತ ಉಂಟಾಗ್ತಾ ಇರುತ್ತೆ ಹೇಗೆ?
1: ಈ ಬೆಲೆ ನಿಗದಿ ಸಂಬಂಧಪಟ್ಟಂತೆ ಈ ತಾಳೆ ಬೆಲೆಯನ್ನು ನಿಗದಿಪಡಿಸೋಕ್ಕೋಸ್ಕರನೇ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ತಂಡ ರಚನೆ ಮಾಡಲಾಗಿದೆ ಸರ್. ಸರ್ಕಾರದ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಇಲಾಖಾಧಿಕಾರಿಗಳನ್ನು ಒಳಗೊಂಡಂತೆ ಮತ್ತೆ ತಾಳೆ ಬೆಳೆಗಾರರನ್ನು ಒಳಗೊಂಡಂತೆ ಒಂದು ತಂಡ ರಚನೆಯಾಗಿರುತ್ತದೆ. ಈ ತಂಡ ಪ್ರತಿ ಮಾಹೆಯೂ ಕೂಡ ಈ ತಾಳೆಹಣ್ಣಿನ ಬೆಲೆಯನ್ನು ನಿಗದಿಪಡಿಸುತ್ತದೆ. ಈ ತಂಡ ಯಾವ ಆಧಾರದ ಮೇಲೆ ತಾಳೆಹಣ್ಣಿನ ಬೆಲೆ ನಿಗದಿಪಡಿಸುತ್ತದೆ ಅಂದರೆ, ಪ್ರತಿ ಮಾಹೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತಾಳೆಹಣ್ಣೆ ಬೆಲೆ ಎಷ್ಟು ನಿಗದಿಯಾಗಿರುತ್ತದೆಯೋ ಅದರ 14.33% ಅಷ್ಟು ತಗೊಂಡು ಅದರಷ್ಟು ಬೆಲೆಗೆ ತಾಳೆಹಣ್ಣಿನ ಬೆಲೆ ನಿಗದಿಪಡಿಸಲಾಗುತ್ತದೆ ಸರ್.
0: ಪ್ರತಿ ತಿಂಗಳು ಕೂಡ ಸ್ವಲ್ಪ
1: ಕೂಡ 1 ಅಥವಾ 2 ತಾರೀಕಿನ ಒಳಗಡೆ ಈ ತಂಡ ತಾಳೆಹಣ್ಣಿನ ಬೆಲೆಯನ್ನು ನಿಗದಿಪಡಿಸುತ್ತದೆ. ಆ ನಿಗದಿಪಡಿಸಿದ ಬೆಲೆಗೆ ತಕ್ಕಂತೆ ಎಷ್ಟು ಬೆಲೆ ನಿಗದಿಯಾಗಿರುತ್ತದೆಯೋ ಆ ಬೆಲೆ ಆಧಾರದ ಮೇಲೆ ಈ ಕಂಪನಿಗಳು, ಏನು ಸರ್ಕಾರ ಅನುಮೋದಿತ ಕಂಪನಿಗಳು ಇದ್ದಾವೆ, ಅವು ರೈತರಿಂದ ತಾಳೆಹಣ್ಣುಗಳನ್ನು ಆ ಬೆಲೆಗೆನೆ ಖರೀದಿ ಮಾಡ್ತಾರೆ ಸರ್.
0: ಖರೀದಿಯಲ್ಲಿ ಯಾವುದೇ ತರಹದ ಒಂದು ಏರಿಳಿತ ಆಗ್ತಕ್ಕಂಥದ್ದು ಅಥವಾ ಅದನ್ನ ನಿಲ್ಲಿಸ್ತಕ್ಕಂಥದ್ದು
1: ಇಲ್ಲ, ಆ ರೀತಿ ಏನಿಲ್ಲ. ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಆದ್ರಿಂದ ಅವರು ರೈತರಿಂದ ಖರೀದಿ ಮಾಡೇ ಮಾಡ್ತಾರೆ.
0: ಹಾಗಾಗಿ ಇದಕ್ಕೆ ಮಾರುಕಟ್ಟೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ಇರುತ್ತೆ. ಯಾವುದೇ ಕೃಷಿಕರು ಎಷ್ಟೇ ಪ್ರಮಾಣದಲ್ಲಿ ತಾಳೆಯನ್ನ ಬೆಳೆದರೂ ಕೂಡ ಇದಕ್ಕೆ ಸಿದ್ಧವಾದಂತಹ ಮಾರುಕಟ್ಟೆ ಇದೆ. ಹೊಸದಾಗಿ ಮಾರುಕಟ್ಟೆಯನ್ನ ಶೋಧನೆ ಮಾಡತಕ್ಕಂತಹ ಅಗತ್ಯ ಇಲ್ಲ. ಈಗಾಗಲೇ ಅನುಮೋದನೆಯನ್ನ ಪಡೆದಿರತಕ್ಕಂತಹ 3 ಕಂಪನಿಗಳು ಏನಿದ್ದಾವೋ ಈ 3 ಕಂಪನಿಗಳು ಕೂಡ ನಮ್ಮ ಕೃಷಿಕರು ಬೆಳೆದಂತಹ ತಾಳೆಯನ್ನ ಖರೀದಿಯನ್ನ ಮಾಡಿ ಅವ್ರಿಗೆ ಸೂಕ್ತವಾದಂತಹ ಮತ್ತು ಏನು ಇದಕ್ಕಾಗಿ ಒಂದು ತಂಡ ರಚನೆಯಾಗಿದೆಯೋ ಅಥವಾ ಒಂದು ಕಮಿಟಿ ಇದೆಯೋ ಅವರು ನಿಗದಿ ಮಾಡತಕ್ಕಂತಹ ಬೆಲೆಯನ್ನ ಕೊಟ್ಟು ಖರೀದಿಯನ್ನ ಮಾಡ್ತಾರೆ. ಹಾಗಾಗಿ ಕೃಷಿಕರಿಗೆ ಏನು ಇದರಿಂದ ನಷ್ಟ ಸಂಭವಿಸತಕ್ಕಂತ ಸಾಧ್ಯತೆಗಳು ಇರೋದಿಲ್ಲ.
1: ಮತ್ತೆ ಈ ಪೇಮೆಂಟ್ ಮಾಡೋದ್ರಲ್ಲಿ ರೈತರಿಗೆ ಯಾವುದೇ ಡಿಲೇ ಕೂಡ ಡಿಲೇ ಆಗೋದಿಲ್ಲ. ಏನು ಅವರು ತಾಳೆಹಣ್ಣುಗಳನ್ನ ಕಂಪನಿಗಳು ಸಂಗ್ರಹಿಸುತ್ತಾರೋ ಅದರ 10 ದಿನದಲ್ಲಿ ಅವರು ರೈತರಿಗೆ ಪೇಮೆಂಟ್ ಆಗುತ್ತೆ ಸರ್.
0: ಓಹೋ, ಇವತ್ತು ನಾವು ಮಾರಾಟ ಮಾಡೋದು ಅಂತ ಹೇಳಿದ್ರೆ ಇನ್ನು 10 ದಿನಗಳೊಳಗಡೆ
1: ಅವರಿಗೆ ಹಣ ಪಾವತಿ ಆಗುತ್ತದೆ.
0: ಹಣ ಪಾವತಿ ಆಗುತ್ತೆ ಮತ್ತೆ ಅದರಲ್ಲಿ ಯಾವುದೇ ತರಹದ ಡಿಲೇ ಆಗುವಂತ ಸಾಧ್ಯತೆ ಇಲ್ಲ. ಇದೆಲ್ಲ ಒಂದು ರೀತಿ ಉತ್ತೇಜಕ ಕ್ರಮಗಳು
1: ಮತ್ತೆ ಕ್ರಮಬದ್ಧವಾಗಿ ಮಾಡಿದ್ದಾರೆ ತಾಳೆ ಬೆಳೆಗೆ. ಮತ್ತೆ ಈ ಪ್ರಸ್ತುತ ತಾಳೆಹಣ್ಣಿನ ಬೆಲೆ ಹೇಗಿದೆ ಅಂದ್ರೆ 19,423 ಪ್ರತಿ ಮೆಟ್ರಿಕ್ ಟನ್ ತಾಳೆಹಣ್ಣಿನ ಬೆಲೆ ನಿಗದಿಯಾಗಿದೆ. ಇದು ಒಂದು ಉತ್ತಮ ಬೆಲೆ ಅಂತ ಹೇಳ್ಬೋದು ಸರ್.
0: ಇನ್ನು ಈ ತಾಳೆಯನ್ನ ಬೆಳೆಯಲಿಕ್ಕೆ ಇಲಾಖೆಯಿಂದ, ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯಿಂದ ಯಾವೆಲ್ಲ ಸೇವಾ ಸೌಲಭ್ಯಗಳು ಇದ್ದಾವೆ, ಮತ್ತೆ ಇದೊಂದು ಕೇಂದ್ರ ಪುರಸ್ಕೃತ ಯೋಜನೆಯ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಏನೆಲ್ಲ ವಿಶೇಷವಾದಂತಹ ಕಾರ್ಯಕ್ರಮಗಳು ಮತ್ತೆ ಸೌಕರ್ಯಗಳಿದ್ದಾವೆ ಅನ್ನುವಂಥದ್ದನ್ನ ವಿವರವಾಗಿ ತಿಳಿಸ್ಕೊಡಿ.
1: ಈ ತಾಳೆ ಬೆಳೆ ಯೋಜನೆ ಅಡಿ 10 ಹಲವಾರು ಕಾಂಪೊನೆಂಟ್ಗಳಿದ್ದಾವೆ ಸರ್. ಈಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ತಾಳೆ ಸಸಿಗಳಿಗೆ ಸಹಾಯಧನ ಅಂತ ಅದಕ್ಕೆ ನಾವು ಸಹಾಯಧನವನ್ನು ನೀಡ್ತೇವೆ. ಇದರಲ್ಲಿ ನಾವು ಸ್ಥಳೀಯ ತಳಿ, ವಿದೇಶಿ ತಳಿ ಅಂತ ಬರುತ್ತೆ. ಸ್ಥಳೀಯ ತಳಿಗಾದರೆ ಪ್ರತಿ ಹೆಕ್ಟರ್ಗೆ 20,000 ಸಹಾಯಧನವನ್ನು ನೀಡ್ತೇವೆ. ಇದೇಗೆ ಅಂದರೆ ಅನುಮೋದಿತ ಕಂಪನಿಗಳು ಏನಿರ್ತವೆ ಅವರು 12-18 ತಿಂಗಳು ವಯಸ್ಸಿನ ತಾಳೆ ಸಸಿಗಳನ್ನು ರೈತರಿಗೆ ತಾವೇ ಸರಬರಾಜು ಮಾಡ್ತಾರೆ.

0: ಒಂದು ಹೆಕ್ಟರ್ಗೆ 143 ಗಿಡಗಳು ಬೇಕಾಗುತ್ತೆ, ಪ್ಲಸ್ 7 ಗಿಡಗಳನ್ನ ಗ್ಯಾಪ್ ಫಿಲ್ಲಿಂಗ್ ಆಗಿ ಕೊಡ್ತಾರೆ. ಒಟ್ಟು ಒಂದು ಹೆಕ್ಟರ್ಗೆ 150 ಗಿಡಗಳನ್ನ ಸರಬರಾಜು ಮಾಡ್ತಾರೆ. ಅದಕ್ಕೆ ನಮಗೆ ಒಂದು ಹೆಕ್ಟರ್ಗೆ ಸ್ಥಳೀಯ ತಳಿ ಆದರೆ 20,000, ವಿದೇಶಿ ತಳಿ ಆದರೆ 29,000 ಸಹಾಯಧನ ದೊರಕುತ್ತದೆ. ಇದನ್ನ ಏನಂದ್ರೆ ಕಂಪನಿಗಳೇ ನೇರವಾಗಿ ಗಿಡಗಳನ್ನ ಸರಬರಾಜು ಮಾಡೋದ್ರಿಂದ ರೈತರಿಗೆ ಆ ಸಹಾಯಧನ ನೇರವಾಗಿ ಕಂಪನಿಗಳಿಗೆ ಪಾವತಿಯಾಗುತ್ತದೆ. ಎರಡನೇದಾಗಿ ಈ ಗಿಡ ಹಾಕಿದ ಮೇಲೆ 1-4 ವರ್ಷದವರೆಗೆ ನಿರ್ವಹಣೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಂತಾನೆ 50% ಸಹಾಯಧನ, ಅಂದ್ರೆ ಪ್ರತಿ ಹೆಕ್ಟರ್ಗೆ 5,250 ಸಹಾಯಧನವನ್ನು ಒದಗಿಸಲಾಗುತ್ತಿದೆ. ಈ ವರ್ಷ ನಾಟಿ ಮಾಡಿದ್ವಿ ಅಂದ್ರೆ ಈ ವರ್ಷದಿಂದ ಮುಂದಿನ 3 ವರ್ಷಗಳು ಅಂದ್ರೆ ಒಟ್ಟು 4 ವರ್ಷಗಳ ತನಕ ನಾವು ನಿರ್ವಹಣೆ ವೆಚ್ಚವನ್ನ ಇಲಾಖೆಯಿಂದನೇ ಕೂಡ ನೀಡ್ತೇವೆ. ಇದರಲ್ಲಿ ಅವರು ರೈತರು ಏನ್ ನೀಡಬೇಕಾಗತ್ತೆ ಅಂದ್ರೆ ಅವ್ರು ರಸಗೊಬ್ಬರಗಳನ್ನ ಖರೀದಿ ಮಾಡಿದ ರಶೀದಿಯನ್ನ ನೀಡಬೇಕಾಗತ್ತೆ ಸರ್. ಮೂರನೇದಾಗಿ ಬಂದ್ರೆ ಅಂತರ ಬೆಳೆಗೆ ಸಹಾಯಧನ ಅಂತ, ನಾವಿದ್ರಲ್ಲಿ ನಾಟಿ ಮಾಡಿದ ಮೊದಲ ವರ್ಷದಿಂದ 4 ವರ್ಷದವರೆಗೆ ಅವ್ರಿಗೇನು ಬೇರೆ ಆದಾಯ ಇರೋದಿಲ್ಲ, ಹಾಗಾಗಿ ಪರ್ಯಾಯ ಆದಾಯ ತರದ ಒಂದು ಉದ್ದೇಶದಿಂದ ಈ ಅಂತರ ಬೆಳೆಗೆ ಸಹಾಯಧನವನ್ನ ನೀಡಲಾಗ್ತಿದೆ. ಆದ್ರಿಂದ ಅವರಿಗೆ ಇದರಲ್ಲೂ ಅಷ್ಟೇ ಪ್ರತಿ ಹೆಕ್ಟರ್ಗೆ 5,250 ಸಹಾಯಧನವನ್ನ ನೀಡಲಾಗ್ತಿದೆ. ಇದರಲ್ಲಿ ರೈತರು ಏಕವಾರ್ಷಿಕ ಅಥವಾ ದ್ವಿವಾರ್ಷಿಕ ಬೆಳೆಯನ್ನ ಆ ತಾಳೆ ಗಿಡಗಳ ಮಧ್ಯೆ ಅವರು ಹಾಕೊಳ್ಬಹುದು. ಇದರಿಂದ ಒಂದು ಪರ್ಯಾಯ ಆದಾಯ ಅವರಿಗೆ ಸೃಷ್ಟಿಯಾಗುತ್ತೆ ಸರ್. ಐದನೇದಾಗಿ ಬಂದ್ರೆ ತಾಳೆ ತೋಟಗಳಲ್ಲಿ ಹಳೆ ತಾಳೆ ಸಸಿಗಳ ಮರುನಾಟಿ, ಅಂದ್ರೆ ಒಂದು 25-30 ವರ್ಷ ಆದ ನಂತರ ಕೆಲವು ತಾಳೆ ತೋಟಗಳಲ್ಲಿ ತಾಳೆ ಮರಗಳು ಅನುತ್ಪಾದಕ ಸ್ಥಿತಿಗೆ ಬರುತ್ತೆ. ಅದಕ್ಕೋಸ್ಕರ ಆ ಅನುತ್ಪಾದಕ ಮರಗಳನ್ನ ಬುಡ ಸಮೇತ ತೆಗೆದು ಕ್ಷೇತ್ರದಿಂದ ತೋಟದಿಂದ ಹೊರಗಡೆ ಹಾಕಿ ಮತ್ತೆ ಇನ್ನೊಂದ್ಸರಿ ಮರುನಾಟಿಗೋಸ್ಕರ ಗುಂಡಿ ತೋಡೋದಕ್ಕೋಸ್ಕರ ಪ್ರತಿ ಗಿಡಕ್ಕೆ ನಾವು 250 ರಂತೆ ಸಹಾಯಧನವನ್ನ ನೀಡ್ತಾ ಇದ್ದೀವಿ. ಮತ್ತೆ ಅವರು ಗುಂಡಿ ತೋಡ್ತಾರೆ, ನೆಕ್ಸ್ಟ್ ಮರುನಾಟಿಗೆ ಅವರು ತಾಳೆ ಸಸಿಗಳ ಸಹಾಯಧನ ಆ ಕಾಂಪೋನೆಂಟ್ ಅಡಿನೇ ಸಹಾಯಧನವನ್ನು ಪಡೆಯಬಹುದು. ಮತ್ತೆ ಆರನೇದು ಬಂದ್ರೆ ಡೀಸೆಲ್ ಪಂಪ್ ಸೆಟ್ಗೆ ಸಹಾಯಧನ, ಇದರಲ್ಲಿ ಸಾಮಾನ್ಯ ವರ್ಗಕ್ಕೆ 8,000 ಸಹಾಯಧನ ನೀಡಲಾಗ್ತದೆ ಒಂದ್ ಘಟಕಕ್ಕೆ. ಪರಿಶಿಷ್ಟ ಜಾತಿ ಪಂಗಡ ಮತ್ತೆ ಮಹಿಳೆಯರಿಗೋಸ್ಕರ ಒಂದು ಘಟಕಕ್ಕೆ 10,000 ಸಹಾಯಧನ ನೀಡಲಾಗುತ್ತೆ ಸರ್. ಇದು ಕೊಡೋ ಉದ್ದೇಶ ಏನಂದ್ರೆ ವಿದ್ಯುಚ್ಛಕ್ತಿ ಅಭಾವವಿರುವ ಪ್ರದೇಶದಲ್ಲಿ ಇದೊಂದು ಡೀಸೆಲ್ ಪಂಪ್ ಸೆಟ್ ಉಪಯೋಗ ಆಗಲಿ ಅನ್ನೋ ಕಾರಣದಿಂದ ಈ ಡೀಸೆಲ್ ಪಂಪ್ ಸೆಟ್ನ ನಾವು ರೈತರಿಗೆ ನೀಡ್ತಾ ಇದ್ದೀವಿ. ಇದಕ್ಕೆ ಕನಿಷ್ಠ ಮಾನದಂಡ ಏನಿರಬೇಕಂದ್ರೆ ಅವರು ಕನಿಷ್ಠ 1 ಹೆಕ್ಟರ್ ಪ್ರದೇಶದಲ್ಲಿ ತಾಳೆಯನ್ನ ಬೆಳೀತಾ ಇರಬೇಕು ರೈತರು. ಅಂತಹ ರೈತರು ಮಾತ್ರ ಇದರಡಿ ಸಹಾಯಧನ ಪಡೆಯಲು ಅರ್ಹರಿರ್ತಾರೆ ಸರ್. ಮತ್ತೆ 8ನೇ ಕಾಂಪೋನೆಂಟ್ ಬಂದ್ರೆ ಕೊಳವೆ ಬಾವಿಗೆ ಸಹಾಯಧನ, ಇದರಲ್ಲಿ ನಾವು ಒಟ್ಟು ವೆಚ್ಚದ 50% ಸಹಾಯಧನ ನೀಡ್ತಾ ಇದ್ದೇವೆ. ಇದಕ್ಕೆ ಒಂದು ಘಟಕಕ್ಕೆ 50,000 ಸಹಾಯಧನ ಕೊಡಲಾಗುತ್ತದೆ. ಇದರ ಉದ್ದೇಶ ಏನಂದ್ರೆ ನಾವು ತಾಕುಗಳಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವುದು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಕೊಳವೆ ಬಾವಿಗೆ ತಾಳೆ ತಾಕಿನಲ್ಲಿ ಸಹಾಯಧನವನ್ನು ನೀಡ್ತಾ ಇದ್ದೀವಿ ಸರ್. ಇದಕ್ಕೆ ಮಾನದಂಡ ಏನಂದ್ರೆ ರೈತರು ಕನಿಷ್ಠ 1 ಎಕರೆ ಇಳುವರಿ ನೀಡುತ್ತಿರುವ ತಾಳೆ ತಾಕನ್ನ ಹೊಂದಿರಬೇಕು ಅವರು. ಅಂತಹ ತೋಟಗಳು ಇರುವ ರೈತರಿಗೆ ಮಾತ್ರ ನಾವು ಕೊಳವೆ ಬಾವಿಗೆ ಸಹಾಯಧನವನ್ನ ನೀಡ್ತಾ ಇದ್ದೇವೆ.
1: ಅಂತ ಕೊಳವೆ ಬಾವಿಗೆ ಎಷ್ಟಾದ್ರೂ ಆಗ್ಲಿ ಅದರಲ್ಲಿ 50% ಅವರಿಗೆ ಸಹಾಯಧನ ಸಿಗುತ್ತೆ.
0: ಹೌದು ಸರ್, 50,000 ಒಂದು ಘಟಕಕ್ಕೆ ಸಿಗುತ್ತೆ.
1: 50,000 ಒಂದು ಘಟಕಕ್ಕೆ.
0: ಒಂಬತ್ತನೇದಾಗಿ ಬಂದ್ರೆ ನೀರು ಕೊಯ್ಲು ಘಟಕ, ಮಳೆ ನೀರು ಕೊಯ್ಲು ಘಟಕಕ್ಕೋಸ್ಕರ 50%, 75,000 ನಾವು ಸಹಾಯಧನವನ್ನ ನೀಡ್ತಾ ಇದ್ದೇವೆ. ಇದರಲ್ಲಿ ಹೇಗೆ ಅಂದ್ರೆ ಅವರು 20x20x3 ಒಟ್ಟು 1,200 ಕ್ಯೂಬಿಕ್ ಮೀಟರ್ ಆಗುತ್ತೆ ಅಳತೆ. ಇಷ್ಟು ಅಳತೆಯ ಅವರು ಒಂದು ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಿದರೆ ನಾವು 75,000 ಸಹಾಯಧನವಾಗಿ ನೀಡಬಹುದು ಸರ್.
1: ಕೃಷಿ ಹೊಂಡಕ್ಕೂ ಕೂಡ ಇಲ್ಲಿ ಸಹಾಯಧನದ ಸೌಲಭ್ಯ ಸಿಗುತ್ತೆ. ಇದೆಲ್ಲವೂ ಕೂಡ ಈ ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಇರತಕ್ಕಂತಹ ನೀರಾವರಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು.
0: ಹೌದು ಸರ್. ಇನ್ನ ಯಂತ್ರೋಪಕರಣಗಳಿಗೆ ಬಂದ್ರೆ ನಾವು ಕಟಾವು ಉಪಕರಣ ಮತ್ತೆ ತಾಳೆ ಹಣ್ಣನ್ನ ಕಟಾವು ಮಾಡಲು ಹೇಣಿ ಖರೀದಿಗೆ ಸಹಾಯಧನ, ಮತ್ತೆ ಚಾಫ್ ಕಟರ್, ಮತ್ತೆ ಟ್ರ್ಯಾಕ್ಟರ್ ವಿತ್ ಟ್ರಾಲಿ, ಇಷ್ಟು ಯಂತ್ರೋಪಕರಣಗಳನ್ನ ನೀಡ್ತಾ ಇದ್ದೀವಿ. ಈ ಯಂತ್ರೋಪಕರಣಗಳನ್ನ ಪಡೆಯಲು ಸಹ ಕನಿಷ್ಠ ಮಾನದಂಡ ಏನಿರಬೇಕು ಅಂದ್ರೆ ಕನಿಷ್ಠ ಅವರು 1 ಎಕರೆ ಇಳುವರಿ ನೀಡುತ್ತಿರುವ ತಾಳೆ ತೋಟಗಳನ್ನ ಹೊಂದಿರಬೇಕು. ಅಂತವ್ರು ಮಾತ್ರ ಈ ಯಂತ್ರೋಪಕರಣ ಘಟಕದಡಿ ಸಹಾಯಧನ ಪಡೆಯಲು ಅರ್ಹರಿರ್ತಾರೆ. ಈಗ ನಾವು ತಾಳೆ ಕಟಾವು ಉಪಕರಣಕ್ಕೆ ಬಂದ್ರೆ 50%, 3,000 ಒಂದು ಘಟಕಕ್ಕೆ ಒಂದು ಉಪಕರಣಕ್ಕೆ ಸಹಾಯಧನವನ್ನ ನೀಡ್ತಾ ಇದ್ದೇವೆ. ಮತ್ತೆ ತಾಳೆ ಕಟಾವು ಮಾಡುವ ಏಣಿ ಖರೀದಿಗೆ ಸಹಾಯಧನ ಆ ಘಟಕದಲ್ಲಿ ಬಂದ್ರೆ 1 ಏಣಿಗೆ 5,000 ಸಹಾಯಧನ ದೊರಕುತ್ತದೆ ಅವರಿಗೆ ರೈತರಿಗೆ. ಮತ್ತೆ ಚಾಫ್ ಕಟರ್, ಈ ಗರಿ ಬಿದ್ದ ಗರಿಗಳನ್ನೆಲ್ಲ ಪುಡಿ ಮಾಡಿ ಗೊಬ್ಬರವಾಗಿ ಉಪಯೋಗಿಸಲು ಚಾಫ್ ಕಟ್ರು ತುಂಬಾ ಉಪಯೋಗ ಆಗುತ್ತೆ. ಆ ಚಾಫ್ ಕಟ್ರಿಗೂ ಕೂಡ ಈ ತಾಳೆ ಬೆಳೆ ಯೋಜನೆಯಡಿ ನಾವು ಸಹಾಯಧನವನ್ನ ನೀಡ್ತಾ ಇದ್ದೇವೆ. ಅದರಲ್ಲಿ ರೈತರಿಗೆ ಶೇಕಡ 50% 50,000 ಸಹಾಯಧನ ನೀಡಲಾಗ್ತಿದೆ ಸರ್. ಮತ್ತೆ ಟ್ರ್ಯಾಕ್ಟರ್ ವಿತ್ ಟ್ರಾಲಿ, ಇದರಲ್ಲಿ 20 HP ಬಿಲೋ ಟ್ರ್ಯಾಕ್ಟರ್ಗೆ ನಾವು 160,000 ಸಹಾಯಧನವನ್ನ ನೀಡ್ತಾ ಇದ್ದೇವೆ ಸರ್. ಮತ್ತೆ ಮಹಿಳಾ ಫಲಾನುಭವಿ ಆದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿ ಆದ್ರೆ 200,000 ಸಹಾಯಧನ ಇದರಲ್ಲಿ ಸಿಗ್ತದೆ ಅವರಿಗೆ, ರೈತರಿಗೆ. ಮತ್ತೆ ಇನ್ನೊಂದು ಎತ್ತರವಾದ ತಾಳೆ ಮರಗಳಿಂದ ಹಣ್ಣು ಕಟಾವು ಮಾಡಲು ಸಹಾಯಧನ ಅಂತ. ಇದು ತಾಳೆ ತೋಟಗಳಲ್ಲಿ ಇದೊಂದು ತುಂಬಾ ಕಷ್ಟಕರವಾದಂತ ಕೆಲಸ, ಎತ್ತರವಾದ ತಾಳೆ ಮರಗಳಿಂದ ಹಣ್ಣು ಕಟಾವು ಮಾಡೋದು. ಯಾಕಂದ್ರೆ ನೀವು ನೋಡಿರ್ತೀರ ತಾಳೆ ಮರನ, ತೆಂಗಿನ ಮರದಂತೆ ತಾಳೆ ಮರನ ಹತ್ತಕ್ಕೂ ಕೂಡ ಆಗೋದಿಲ್ಲ. ಇದಕ್ಕೆ ನುರಿತ ಕೆಲಸಗಾರರೇ ಬೇಕಾಗುತ್ತೆ. ಇದರಲ್ಲಿ ಕನಿಷ್ಠ ಒಂದು 15-20% ತಾಳೆ ರೈತರಿಗೆ ಈ ಹಾರ್ವೆಸ್ಟ್ ಮಾಡೋದಕ್ಕೇನೆ ಅವರಿಗೆ ತುಂಬ ಖರ್ಚು ಬರುತ್ತದೆ. ಅದಕ್ಕೋಸ್ಕರ ಇದಕ್ಕೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಹೇಗೆ ಅಂದರೆ, 1 metric ton ಹಣ್ಣಿಗೆ 1,000 ಸಹಾಯಧನ ನೀಡಲಾಗ್ತಿದೆ. ಅಂದರೆ ಇದು ಎಲ್ಲರಿಗೂ ಸಿಗ್ತಲ್ಲ. ಹೇಗೆ ಅಂದರೆ, ಇದು 20 feet ಎತ್ತರವಾಗಿರಬೇಕು ಮರ, ಅಥವಾ 12 ಮೇಲ್ಪಟ್ಟ ಮರ ಆಗಿರ್ಬೇಕು. ಇಂಥದಕ್ಕೆ ಮಾತ್ರ ನಾವು ಸಹಾಯಧನವನ್ನ ನೀಡ್ತಾ ಇದ್ದೇವೆ. ಅಂದ್ರೆ 1 hectare ಗರಿಷ್ಠ 15 metric tonಗಳವರೆಗೆ ನಾವು ಸಹಾಯಧನವನ್ನ ನೀಡಬಹುದು. ಗರಿಷ್ಠ ನಾವು 1 hectare 15 metric ton ರಂತೆ 4 hectare ವರೆಗೆ ಅವ್ರಿಗೆ 60,000 ಮ್ಯಾಕ್ಸಿಮಮ್ ನಾವು ಸಹಾಯಧನವನ್ನ ನೀಡಬಹುದಾಗಿದೆ ಸರ್. ಉಳಿದಂತೆ ನಾವು ರೈತರಿಗೆ ತಾಳೆ ಬೆಳೆ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ಎಲ್ಲಾ ತಾಲೂಕುಗಳಲ್ಲೂ ಕೂಡ ತಾಳೆ ಬೆಳೆ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ. ಮತ್ತೆ ಅಧಿಕಾರಿಗಳಿಗೂ ಕೂಡ ತಾಳೆ ಬೆಳೆ ಕುರಿತು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ಸರ್. ಇಷ್ಟು ಈ ತಾಳೆ ಬೆಳೆ ಯೋಜನೆಯಡಿ ಕಾರ್ಯಕ್ರಮಗಳಿದ್ದಾವೆ. ರೈತರುಗಳು ಇದರ ಸದುಪಯೋಗ ಪಡೆದುಕೊಳ್ಬೇಕಂತ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ವಿನಂತಿ ಸರ್.
1: ಈಗ ಯಾರಾದರೂ ಒಬ್ರು ಕೃಷಿಕರು ತಾಳೆ ಬೆಳಿಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ರು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಅವರು ಹೇಗೆ ಮಾಡ್ತಕ್ಕಂಥದ್ದು, ಮತ್ತೆ ಈ ಎಲ್ಲ ಸೇವಾ ಸೌಲಭ್ಯಗಳನ್ನ ಪಡಿಬೇಕು ಇಲಾಖೆಯಿಂದ ಅಂತ ಹೇಳಿದ್ರೆ ಯಾರನ್ನ ಅವ್ರ ಸಂಪರ್ಕವನ್ನ ಮಾಡ್ಬೇಕಾಗತ್ತೆ?
0: ಏನಿಲ್ಲ, ರೈತರು ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಅಥವಾ ತಮ್ಮ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಸಾಕು ಸರ್. ಅವ್ರು ಎಲ್ಲಾ ಮಾಹಿತಿಯನ್ನ ಅವರಿಗೆ ನೀಡ್ತಾರೆ. ಅವ್ರು ಅಲ್ಲೇ ಅರ್ಜಿ ಕೊಟ್ಟು ತಾಲೂಕುಗಳಲ್ಲಿ ಕೂಡ ನಮ್ಮ ಕಚೇರಿಯಲ್ಲಿ ಹೋಗಿ ಅರ್ಜಿ ಕೊಟ್ರೆ ಇದರ ಸವಲತ್ತುಗಳನ್ನು ಅವರು ಪಡಿಬಹುದಾಗಿದೆ ಸರ್.
1: ಈಗ ಅವರು ಈ ಸವಲತ್ತನ್ನೆಲ್ಲ ಪಡಿಬೇಕು ಅಂತ ಹೇಳಿದ್ರೆ ಏನೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ?
0: ಮಿನಿಮಮ್ RTC, ಆಧಾರ್ ಕಾರ್ಡ್ ಅರ್ಜಿ ಅವ್ರು ಸಲ್ಲಿಸಿದ್ರೆ ಸಾಕು. ಮುಂದೆ ಅವರು ಸಂಪರ್ಕ ಮಾಡಿದ್ರೆ ಏನೇನ್ ಬೇಕು ಅಂತ ಉಳಿದ ದಾಖಲಾತಿಗಳನ್ನ ಆಯಾ ಕಾಂಪೋನೆಂಟ್ಗಳ ಅನುಗುಣವಾಗಿ ಅವರು ಏನೇನ್ ಸಬ್ಮಿಟ್ ಮಾಡ್ಬೇಕಂತ ಹೇಳ್ತಾರೆ ಸರ್.
1: ಈಗ ಇದಕ್ಕೆ ಬೇಕಾದಂತ ತಾಳೆ ಗಿಡಗಳನ್ನ ಇಲಾಖೆ ವತಿಯಿಂದಲೇ ಒದಗಿಸ್ತೀರಾ ಅಥವಾ ಅವರು ಪ್ರತ್ಯೇಕವಾಗಿ ತರಬೇಕಾಗುತ್ತೆ, ಹೇಗೆ?
0: ಈಗ ತಾಳೆ ಸಸಿಗಳನ್ನ ನಾನು ಮೊದಲೇ ಹೇಳಿದಾಗೆ ಕಂಪನಿಗಳು ಬೆಳೆಯುವಂತ ತಾಳೆ ಸಸಿಗಳನ್ನ ಇಲಾಖಾ ಅಧಿಕಾರಿಗಳೇ ಸರ್ಟಿಫೈ ಮಾಡ್ತಾರೆ. ಆ ಸಸಿಗಳನ್ನ 12-18 ವಯಸ್ಸಿನ ಸಸಿಗಳನ್ನಷ್ಟೇ ಸರ್ಟಿಫೈ ಆದ ನಂತರವೇ ಅವರು ಕಂಪನಿಯವರು ರೈತರುಗಳಿಗೆ ಒದಗಿಸ್ತಾರೆ ಸರ್.
1: ಅಂತಂದ್ರೆ ಪ್ರಮಾಣೀಕೃತ ಸಸಿಗಳಾಗಿರುತ್ತೆ,
0: ದೃಢೀಕೃತ ಸಸಿಗಳೇ ಆಗಿರುತ್ತೆ.
1: ಅದನ್ನ ಅವರು ನಮ್ಮ ಕೃಷಿಕರಿಗೆ ಯಾರಾದರೂ ಬೆಳೆಯ ಅಂತ ಆಸಕ್ತರು ಅವರು ಕೋರಿಕೆಯನ್ನು ಸಲ್ಲಿಸಿದ್ರು
0: ಸಸಿಗಳಿಗೆ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಕಂಪನಿಗಳೇ ಸ್ವತಃ ತಾವೇ ಸರಬರಾಜು ಮಾಡ್ತಾರೆ,
1: ಸರಬರಾಜು ಮಾಡಿಕೊಡ್ತಾರೆ. ಆ ಸಸಿಗಳನ್ನ ಅವರು ಹಾಕೊಂಡು ಬೆಳೆದುಕೊಳ್ಬಹುದು. ತಾವು ಪ್ರಾರಂಭದಲ್ಲಿ ಹೇಳಿದ್ರಿ ಸ್ಥಳೀಯ ಸಸಿಗಳು ಮತ್ತೆ ವಿದೇಶಿ ಸಸಿಗಳು ಅಂತ ಹೇಳ್ಬಿಟ್ಟು, ಯಾವ ಸಸಿಗಳನ್ನ ಬೆಳೆದುಕೊಳ್ತಕ್ಕಂಥದ್ದು ಸೂಕ್ತ ಅಂತೀರಿ?
0: ಎರಡು ಸೂಕ್ತ ಆಗುತ್ತೆ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಸೀಡ್ಲಿಂಗ್ಸ್ ಅವೈಲೇಬಲ್ ಇಲ್ದಿರೋಂತ ಸ್ಥಿತಿಯಲ್ಲಿ ಅವರು ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ಎರಡು ಸೂಕ್ತವಾದ ತಳಿಗಳನ್ನೇ ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನೇ ಆಯ್ಕೆ ಮಾಡಿರ್ತಾರೆ,
1: ಆಯ್ಕೆ ಮಾಡಿಕೊಳ್ತಾರೆ. ಅಂತಿಮವಾಗಿ ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ತಾಳೆ ಬೆಳೆಯುವಂತ ರೈತರು ಭಯ ಪಡಬೇಕಾಗಿಲ್ಲ. ಬೇರೆ ಬೆಳೆಗೆ ಬೆಲೆ ಇದೆ, ನಾವ್ಯಾಕೆ ತಾಳೆ ಬೆಳಿಬೇಕು ಅಂತ ಯೋಚನೆ ಮಾಡಬೇಡಿ. ದಯವಿಟ್ಟು ಈ ತಾಳೆ ಬೆಳೆ ಒಂದು ಭವಿಷ್ಯದಲ್ಲಿ ಒಂದು ಉತ್ತಮ ಲಾಭ ತರುವಂತ ಬೆಳೆ ಆಗಿದ್ದು ಈ ಬೆಳೆಯನ್ನು ಬೆಳೆಯಬಹುದಾಗಿದೆ. ನಾವಿದು ಲೀಸ್ಟ್ ಮೇಂಟೈನ್ಡ್ ಕ್ರಾಪ್ ಅಂತ ಹೇಳ್ತೇವೆ. ನಿರ್ವಹಣೆಯನ್ನು ಕೂಡ ತುಂಬಾ ಕಡಿಮೆ, ಮತ್ತೆ ಇದರಿಂದ ಹೆಚ್ಚಿನ ಆದಾಯ ಪಡಿಬಹುದು. ಇನ್ನೊಂದೇನಂದ್ರೆ ಇದು ಮಾರ್ಕೆಟಿಂಗಿಗೂ ಕೂಡ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಮತ್ತೆ ಗಿಡಗಳಿಗೂ ಕೂಡ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಕಂಪನಿಗಳು ಸ್ವತಃ ತಾವೇ ಗಿಡಗಳನ್ನ ಸರಬರಾಜು ಮಾಡ್ತಾರೆ, ಮತ್ತೆ ಅವರೇ ತಾಳೆಹಣ್ಣುಗಳನ್ನ ಖರೀದಿ ಮಾಡ್ತಾರೆ, ಅಗ್ರಿಮೆಂಟ್ ಇರುತ್ತೆ. ಹಾಗಾಗಿ ಇದೊಂದು ಉತ್ತಮ ನೀರಾವರಿ ಇದ್ದಂತಹ ಪ್ರದೇಶದಲ್ಲಿ ಮತ್ತೆ ಕಮಾಂಡ್ ಏರಿಯಾ ಇದ್ದಂತಹ ಪ್ರದೇಶದಲ್ಲಿ ದಯವಿಟ್ಟು ರೈತರು ತಾಳೆ ಬೆಳೆಯನ್ನ ಬೆಳೆಯಿರಿ, ಹೆಚ್ಚಿನ ಆದಾಯ ಗಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್.
1: ಒಳ್ಳೆದು ಅಶ್ವಿನಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ತಾಳೆ ಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ತಾಳೆ ಬೆಳೆಯನ್ನ ಯಾಕೆ ಮಾಡಬೇಕು, ಅದಕ್ಕೆ ಎಲ್ಲೆಲ್ಲಿ ಬೇಡಿಕೆ ಅನ್ನುವಂಥದ್ದು ಇದೆ, ಅದರ ಜೊತೆಗೆ ಈ ತಾಳೆ ಬೆಳೆಯನ್ನ ಬೆಳೆಯಲಿಕ್ಕೆ ಇಲಾಖಾ ವತಿಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೆಯುತ್ತೆ ಅನ್ನುವಂಥ ವಿಚಾರಗಳನ್ನ ತಾವು ತಿಳಿಸ್ಕೊಟ್ರಿ.

0: ನಾಳೆ ಬೆಳಗ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
1: ನನ್ನ ಫೋನ್ ನಂಬರ್ 8618551677.
0: ಇನ್ನೊಮ್ಮೆ ಹೇಳಿ.
1: 8618551677.
0: ಒಳ್ಳೆಯದು ಅಶ್ವಿನಿ ಅವರೇ, ತಮಗೆ ಧನ್ಯವಾದಗಳು ಮಾಹಿತಿಗಾಗಿ. ನಮಸ್ಕಾರ.
1: ಧನ್ಯವಾದಗಳು ಸರ್.
2: ಇದುವರೆಗೆ ಕೇಂದ್ರ ಪುರಸ್ಕೃತ ತಾಳೆ ಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿ ಬಿಕೆ ಅಶ್ವಿನಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಕೃಷಿಕ ಮಿತ್ರರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕಾಳುಮೆಣಸು ಹಾಗೂ ಅಡಿಕೆ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಬೇಸಾಯ ಕ್ರಮಗಳು ಈ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂದರು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಈಗ ಕೇಳೋಣ ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿಯನ್ನ.
1: ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಕೃಷಿಕರ ಕೈಯನ್ನ ಹಿಡಿಯುವಂಥದ್ದು ಬೆಳೆ ವಿಮೆ ಯೋಜನೆ ಅನ್ನುವಂಥದ್ದು. ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಗೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂತಹ ವಿವಿಧ ಬೆಳೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಬೆಳೆ ವಿಮೆ ಅನ್ನುವಂಥದ್ದು ಸಂಕಷ್ಟದ ಕಾಲದಲ್ಲಿ ನಮ್ಮ ಕೃಷಿಕರ ಕೈಯನ್ನು ಹಿಡಿಯುವಂತಹ ಸರ್ಕಾರದ ಒಂದು ಉಪಯುಕ್ತ ಯೋಜನೆ ಆಗಿರುತ್ತೆ. ಅನೇಕ ಬೆಳೆಗಳು ಹಾನಿಯಾಗುವಂಥದ್ದನ್ನು ನಾವು ಪ್ರತಿ ವರ್ಷವೂ ಕೂಡ ನೋಡ್ತಾ ಇದ್ದೇವೆ. ಮಳೆ ಕೊರತೆಯಿಂದ ಹಾನಿಯಾಗುತ್ತೆ, ಅತಿವೃಷ್ಟಿಯಾಗಿ ಹಾನಿಯಾಗುತ್ತೆ, ರೋಗ ಹಾಗೂ ಕೀಟಗಳಿಂದಲೂ ಕೂಡ ಹಾನಿಯಾಗುತ್ತೆ. ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಬಂದ ನಂತರ ಅನೇಕ ಸಾರಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾದಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಕೃಷಿಕರಿಗೆ ಆರ್ಥಿಕವಾಗಿ ದೊಡ್ಡ ನಷ್ಟ ಉಂಟಾಗುತ್ತೆ. ಹೀಗೆ ವಿವಿಧ ಕಾರಣಗಳಿಂದ ಉಂಟಾಗ್ತಾ ಇರತಕ್ಕಂತಹ ನಷ್ಟವನ್ನು ತಪ್ಪಿಸುವ ಸಲುವಾಗಿ ಪ್ರತಿ ಹಂಗಾಮಿಗೂ ಕೂಡ ಈ ಬೆಳೆ ವಿಮೆ ಯೋಜನೆಯನ್ನು ಜಾರಿಯನ್ನು ಮಾಡಲಾಗುತ್ತೆ. ನಮ್ಮ ಕೃಷಿಕರು ಬೆಳೆಯುವಂತಹ ಬೆಳೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ ನಂತರ ಅವರು ಈ ಬೆಳೆ ವಿಮೆಗೆ ಒಳಪಡಬಹುದು. ತಮ್ಮ ಸಮೀಪದಲ್ಲಿ ಇರತಕ್ಕಂತಹ ಸಹಕಾರಿ ಬ್ಯಾಂಕು ಅಥವಾ ತಾವು ವ್ಯವಹಾರ ಮಾಡತಕ್ಕಂತಹ ಬ್ಯಾಂಕು, ಈ ಸಾಮಾನ್ಯ ಸೇವಾ ಕೇಂದ್ರಗಳು ಅಥವಾ ರೈತ ಸಂಪರ್ಕ ಕೇಂದ್ರಗಳು ಇಲ್ಲಿಗೆ ಭೇಟಿಯನ್ನು ನೀಡಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಂಡು ಈ ಬೆಳೆ ವಿಮೆ ಯೋಜನೆಗೆ ನಾವು ಒಳಪಡಬಹುದು. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆಯಲಾಗ್ತಕ್ಕಂತಹ ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಟೊಮ್ಯಾಟೊ, ಆಲೂಗಡ್ಡೆ, ಮುಸುಕಿನ ಜೋಳ, ತೊಗರಿ, ಹುರುಳಿ ಈ ತರಹದ ಬೆಳೆಗಳಿಗೆ ಈಗಾಗಲೇ ಬೆಳೆ ವಿಮೆಯನ್ನು ಅಧಿಸೂಚನೆಯನ್ನು ಮಾಡಲಾಗಿದೆ. ತಮ್ಮ ಸಮೀಪದಲ್ಲಿ ಇರತಕ್ಕಂತಹ ಈಗಾಗಲೇ ತಿಳಿಸಿದಂತಹ ಕೃಷಿಕರಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳಿಗೆ ಭೇಟಿಯನ್ನು ನೀಡುವ ಮೂಲಕ ಕೃಷಿಕರು ಈ

0: ಬೆಳೆ ವಿಮೆ ಯೋಜನೆಗೆ ಒಳಪಡಬಹುದು. ಉದ್ದು, ಹೆಸರು, ಎಳ್ಳು ಈ ತರಹದ ಬೆಳೆಗಳಿಗೆ ಜೂನ್ 30ರವರೆಗೆ ಬೆಳೆ ವಿಮೆಗೆ ನೋಂದಣಿಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಇನ್ನು ಉಳಿದಂತೆ ಅಲಸಂದೆ, ಹತ್ತಿ, ಟೊಮ್ಯಾಟೊ, ಆಲೂಗಡ್ಡೆ ಬೆಳೆಗಳಿಗೆ ಜುಲೈ 15ರವರೆಗೆ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಭತ್ತ, ಮುಸುಕಿನ ಜೋಳ, ನೀರಾವರಿ ಮತ್ತು ಮಳೆಯಾಶ್ರಿತ ಜೋಳ, ತೊಗರಿ, ರಾಗಿ, ಹುರುಳಿ ಬೆಳೆಗಳಿಗೆ ಜುಲೈ 31 ಹಾಗೂ ಆಗಸ್ಟ್ 14ರವರೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕೃಷಿಕರು ಈ ಬೆಳೆ ವಿಮೆಗೆ ಏನು ಪ್ರೀಮಿಯಮನ್ನು ನಿಗದಿಯನ್ನು ಮಾಡಿರ್ತಾರೋ ಅದರಲ್ಲಿ ಶೇಕಡ 2ರಷ್ಟು ಮಾತ್ರ ಪಾವತಿಯನ್ನು ಮಾಡಬೇಕಾಗುತ್ತೆ. ಇನ್ನು ಉಳಿದ ಶೇಕಡ 98ರಷ್ಟು ಹಣವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಭರಿಸುತ್ತೆ. ಅತ್ಯಲ್ಪ ಹಣವನ್ನು ಪಾವತಿ ಮಾಡುವ ಮೂಲಕ ನಮ್ಮ ಬೆಳೆಗಳಿಗೆ ಅತ್ಯಂತ ದೊಡ್ಡ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ಬೆಳೆ ವಿಮೆ ಬಗ್ಗೆ ಪ್ರತಿಯೊಬ್ಬ ಕೃಷಿಕರೂ ಕೂಡ ಆಲೋಚಿಸಿ ಈ ಮಳೆ ಕಡಿಮೆಯಾಗಿರತಕ್ಕಂತಹ ಈ ಸಂದರ್ಭದಲ್ಲಿ ಬೆಳೆ ವಿಮೆಯ ಪ್ರಯೋಜನವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು.
1: ಇದುವರೆಗೆ ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿ ಮೂಡಿಬಂತು.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ, ಈ ಕುರಿತಂತಹ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ರೈತರ ತೋಟ ಅಥವಾ ಹೊಲದಲ್ಲಿ ಮಣ್ಣಿನ ಫಲವತ್ತತೆಯ ವಿನ್ಯಾಸವನ್ನು ನಿರ್ಧರಿಸಲು ಮಣ್ಣಿನ ಪರೀಕ್ಷೆ ಅನಿವಾರ್ಯವಾಗಿದೆ. ಸಸ್ಯಗಳನ್ನು ಬೆಳೆಸಲು ಸಹ ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮಣ್ಣಿನ ಪಿಎಚ್ ಅಂತಂದ್ರೆ ರಸಸಾರವನ್ನ ಪರಿಶೀಲಿಸುವ ಮೂಲಕ ಇದನ್ನ ತಯಾರಿಸಲಾಗಿದೆ. ಪೋಷಕಾಂಶದಲ್ಲಿ ಎಲ್ಲಾ ಕೊರತೆಗಳು ಮಣ್ಣಿನಲ್ಲಿ ಇರುವುದನ್ನ ಪರೀಕ್ಷೆಯಿಂದ ತಿಳ್ಕೊಳ್ಬಹುದು. ಹೆಚ್ಚಿನ ರೀತಿಯ ಸಸ್ಯಗಳು, ಹಣ್ಣುಗಳು, ಹೂವುಗಳು ಹಾಗೂ ಇತರೆ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯಬೇಕು ಅನ್ನೋದಾದರೆ ಮಣ್ಣಿನ ಪಿಎಚ್ ಮಟ್ಟ 6.5 ಇರಬೇಕು. ಮಣ್ಣಿನ ಪಿಎಚ್ ಮಟ್ಟ ಹೆಚ್ಚಾದರೆ ಮಣ್ಣಿನಲ್ಲಿರುವ ಮುಖ್ಯ ಪೋಷಕಾಂಶಗಳಾದಂತಹ ಸಾರಜನಕ, ರಂಜಕ ಮತ್ತು ಕಬ್ಬಿಣದಂತಹ ಅಂಶವು ಕಣ್ಮರೆಯಾಗುತ್ತೆ. ಮಣ್ಣಿನ ಪಿಎಚ್ ಮಟ್ಟವು ಕಡಿಮೆಯಾದಾಗ ಮಣ್ಣಿನಲ್ಲಿ ವಿಷಕಾರಿ ಅಂಶವು ಹೆಚ್ಚಾಗಿ ಸಸ್ಯಗಳಿಗೆ ಹಾಗೂ ಇತರೆ ಬೆಳೆಗಳಿಗೆ ಹಾನಿಕಾರಕ ಪರಿಣಾಮ ಉಂಟಾಗುತ್ತೆ. ರೈತ ಬಾಂಧವರೇ, ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅನ್ನೋದರತ್ತ ಗಮನ ಹರಿಸೋಣ. ಪೋಷಕಾಂಶಗಳ ಅತಿಯಾದ ಬಳಕೆಯಿಂದಾಗಿ ಇದು ಮಣ್ಣಿನ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇದು ಪರಿಸರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟುಮಾಡುತ್ತೆ. ಮಣ್ಣಿನಲ್ಲಿ ಹೆಚ್ಚು ಸಾರಜನಕವಿದ್ರೆ ಸೋರುವಿಕೆ ನಡೆಯುತ್ತೆ ಮತ್ತು ಅಂತರ್ಜಲವು ಕಲುಷಿತವಾಗುತ್ತೆ. ಪ್ರಸ್ತುತ ನಾವು ಬಳಸುವ ರಸಗೊಬ್ಬರಗಳಲ್ಲಿ ರಂಜಕದ ಅಂಶ ಇರುವುದೇ ಕಡಿಮೆ. ಯಾಕೆಂತಂದ್ರೆ ದೀರ್ಘಕಾಲದವರೆಗೆ ಇದನ್ನ ಅತಿಯಾಗಿ ಅನ್ವಯಿಸಲಾಗಿದೆ ಮತ್ತು ಇದನ್ನ ಮಣ್ಣಿನಿಂದ ಸುಲಭವಾಗಿ ಬಂಧಿಸಲಾಗುತ್ತೆ. ಇದು ರಂಜಕದ ಬಳಕೆಯನ್ನ ಉತ್ತೇಜನ ಮಾಡಲ್ಲ, ಅಂತಂದ್ರೆ ಪ್ರೋತ್ಸಾಹವನ್ನ ಮಾಡೋದಿಲ್ಲ. ನಿಮ್ಮ ತೋಟದಲ್ಲಿನ ಮಣ್ಣನ್ನ ನೀವು ಪರೀಕ್ಷಿಸಿದರೆ ಪೋಷಕಾಂಶಗಳಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳನ್ನು ಸರಿಪಡಿಸಲು ನಿಮಗೆ ಅವಕಾಶ ಸಿಗುತ್ತೆ ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮಣ್ಣಿನ ಪರೀಕ್ಷೆಯನ್ನು ನಡೆಸುವ ಮೂಲಕ ಪರಿಪೂರ್ಣ ತೈಲ ಸ್ಥಿತಿ, ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸುವ ಅವಕಾಶವನ್ನು ನೀವು ಪಡೆಯುತ್ತೀರಿ. ಇದು ಸಸ್ಯಗಳ ಗರಿಷ್ಠ ಬೆಳವಣಿಗೆಗೆ ಕಾರಣವಾಗಿದೆ. ಮಣ್ಣಿನ ಪರೀಕ್ಷೆಯು ನಾವು ಯಾವ ರೀತಿಯ ರಸಗೊಬ್ಬರಗಳನ್ನು ಪೂರೈಸಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ನಿಮ್ಮ ಸಸ್ಯದ ಬೆಳವಣಿಗೆಗೆ ಏನೆಲ್ಲ ಸೂಕ್ಷ್ಮ ಪೋಷಕಾಂಶಗಳನ್ನು ಹಾಕಬೇಕು ಅನ್ನೋದನ್ನು ಇದರಿಂದ ಅರ್ಥಕೊಳ್ಬಹುದು. ತೋಟವನ್ನು ನಿರ್ವಹಿಸುವಲ್ಲಿ ಮತ್ತು ಉತ್ತಮ ಇಳುವರಿಯನ್ನು ಪಡೆಯಲು ನೀವು ಸಂಪೂರ್ಣವಾದ ಮಾಹಿತಿಯನ್ನು ಇದರಿಂದ ಪಡ್ಕೊಳ್ಬಹುದು. ನಾಟಿ ಮಾಡುವ ಮೊದಲು ಮಣ್ಣನ್ನು ಪರೀಕ್ಷಿಸುವ ಮೂಲಕ ರೋಗಗಳನ್ನು ಸಹಿಸಿಕೊಳ್ಳುವ ಸಸ್ಯಗಳನ್ನು ನಾವು ನಮ್ಮ ಜಮೀನಿನಲ್ಲಿ ಹಾಕ್ಕೊಳ್ಬಹುದು. ಇನ್ನು ನಮ್ಮ ಜಮೀನಿನಲ್ಲಿ ಮಣ್ಣಿನ ಪರೀಕ್ಷೆ ಮಾಡೋದು ಹೇಗೆ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಗಮನಿಸ್ಕೊಳ್ಳಿ, ನಿಮ್ಮ ತೋಟದಲ್ಲಿ ಮಣ್ಣನ್ನು ಪರೀಕ್ಷಿಸಲು ಪ್ರಾರಂಭ ಮಾಡಬೇಕು ಅನ್ಬೇಕಾದ್ರೆ ನೀವು ಟ್ರೋವೆಲ್ ಬಳಸಿ, ಅಂತಂದರೆ ವಿ ಆಕಾರದ ನೆಲದಲ್ಲಿ ಬೆಣೆಯನ್ನು ರಚನೆ ಮಾಡಿಕೊಳ್ಬೇಕು. ಈ ಬೆಣೆಯಿಂದ 2-2.5 ಅಗಲ ಮತ್ತು 6-7 ಆಳದಲ್ಲಿ ಇರಬೇಕು. ನಂತರ ನೀವು ಬೆಣೆಯನ್ನು ತೆಗಿಬೇಕಾಗತ್ತೆ ಮತ್ತು ಮಾದರಿಯ ಮಧ್ಯದಿಂದ 2.5 ದೂರದಲ್ಲಿರುವ ಚಂಕ್ ಅನ್ನು ತೆಗೆದುಹಾಕಬೇಕು ಅಥವಾ ಅದನ್ನು ತುಂಡರಿಸಬೇಕು. ಈ ಮಾದರಿಯನ್ನು ಲೋಹವಲ್ಲದ ಬೌಲ್ ಅಥವಾ ಬಕೆಟ್ನಲ್ಲಿ ಹಾಕೊಳ್ಬೇಕು. ನೀವು ಪರೀಕ್ಷೆಗೆ ತೆಗೆದುಕೊಳ್ಳಬೇಕಾದ ಮಣ್ಣಿನ ಪ್ರಮಾಣವು ಮಾದರಿಯನ್ನು ನಡೆಸುತ್ತಿರುವ ಪ್ರದೇಶದ ವಿಸ್ತೀರ್ಣವು ನಿಮಗೆ ತಿಳಿದಿರುತ್ತೆ. ನಿಮ್ಮ ಪ್ರದೇಶವು ತುಂಬ ದೊಡ್ಡದಾಗಿದ್ದರೆ ಜಮೀನಿನ ಸುತ್ತ ಸುಮಾರು 10 ಸ್ಥಳಗಳನ್ನು ಆಯ್ಕೆ ಮಾಡುವ ಮೂಲಕ ನೀವು ಮೊದಲು ಅದನ್ನು ಪುನರಾವರ್ತನೆಯನ್ನು ಮಾಡಿಕೊಳ್ಬೇಕು. ಜಮೀನಿನ ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ ಎಲ್ಲ ಮಣ್ಣಿನ ಮಾದರಿಗಳನ್ನು ಮಿಶ್ರಣ ಮಾಡಿ ಸಂಪೂರ್ಣವಾಗಿ ಒಣಗಿಸ್ಕೊಳ್ಬೇಕು. ನಂತರ ಈ ಮಣ್ಣನ್ನು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದಾದ ನಂತರ ನೀವು ಮಣ್ಣಿನ ಬಗ್ಗೆ ಎಲ್ಲ ವಿವರಗಳನ್ನು ಒಳಗೊಂಡಿರುವ ಮಾಹಿತಿ ಹಾಳೆಯನ್ನು ಭರ್ತಿ ಮಾಡಿ ನಂತರ ಪ್ಲಾಸ್ಟಿಕ್ ಚೀಲದಲ್ಲಿ ಇರಿಸಲಾದ ಮಾದರಿ ಮಣ್ಣನ್ನು ಲಗತ್ತಿಸಿ ಕಳುಹಿಸಿಕೊಡಬೇಕು. ಆಳವಾದ ಮಣ್ಣನ್ನು ಒಳಗೊಂಡಿರುವ ಮಾದರಿಯನ್ನು ನೀವು ಕಳುಹಿಸಿಕೊಡಬೇಕಾಗತ್ತೆ. ಯಾಕೆಂತಂದರೆ ನೆಲದಿಂದ 5 ಅಗೆದ ನಂತರ ಎಲ್ಲ ಆಳವಾದ ಮಣ್ಣು ಅದರಲ್ಲಿರುವ ಜೀವಿಗಳು, ಪೋಷಕಾಂಶಗಳು, ಸಾವಯವ ಪದಾರ್ಥಗಳು ಮತ್ತು ಸಸ್ಯದ ಬೇರುಗಳನ್ನು ಪರೀಕ್ಷಿಸಲು ಉಪಯುಕ್ತ. ಪ್ರತಿ ವರ್ಷ ಮಣ್ಣಿನ ಮಾದರಿಯನ್ನು ಪರೀಕ್ಷಿಸುವ ಮತ್ತು ವರದಿಗಳನ್ನು ಪಡೆಯುವ ಅಗತ್ಯ ಇರೋದಿಲ್ಲ. ಪ್ರತಿ 3 ವರ್ಷಗಳಿಗೆ ಒಮ್ಮೆ ಇದನ್ನು ಮಾಡಿದರೆ ಸಾಕಾಗುತ್ತೆ. ಮಾದರಿಗಳನ್ನು ಸಂಗ್ರಹಿಸಲು ಚಳಿಗಾಲವು ಅತ್ಯುತ್ತಮವಾದಂತಹ ಕಾಲವಾಗಿದೆ. ನೀವು ಪ್ರಮುಖವಾಗಿ ನೆನಪಿಟ್ಟುಕೊಳ್ಳಬೇಕಾದಂತಹ ಅಂಶ ಏನು ಅಂತಂದರೆ, ಪ್ರತಿ ಬೆಳೆಗೆ ಶಿಫಾರಸುಗಳು ವಿಭಿನ್ನವಾಗಿರುತ್ತೆ. ಆದ್ದರಿಂದ ಸ್ಥಳೀಯ ವಿಸ್ತರಣಾ ಕಚೇರಿಗೆ ಮಾದರಿಯನ್ನು ಕಳುಹಿಸುವಾಗ ನಿಮ್ಮ ತೋಟದಲ್ಲಿ ನೀವು ಬೆಳೆಯಲು ಬಯಸುವ ಬೆಳೆಗಳ ಪ್ರಕಾರವನ್ನು ನೀವು ತಿಳ್ಕೊಳ್ಬೇಕು. ರೈತ ಬಾಂಧವರೇ, ಇದುವರೆಗೆ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
0: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.

0: ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಕೇಳೋಣ ಬೆಳೆ ಸಮೀಕ್ಷೆ ಕುರಿತು ಮಾಹಿತಿ.
1: ಬೆಳೆ ಸಮೀಕ್ಷೆಯನ್ನ ಪ್ರತಿ ವರ್ಷವೂ ಪ್ರತಿ ಹಂಗಾಮಿನಲ್ಲಿಯೂ ಕೂಡ ಮಾಡಲಾಗುತ್ತೆ. ನಿಗದಿತವಾದಂತಹ ಒಂದು ಹಂಗಾಮಿನಲ್ಲಿ ನಮ್ಮ ಜಮೀನಿನಲ್ಲಿ ಅಥವಾ ಹೊಲಗದ್ದೆಗಳಲ್ಲಿ ಯಾವೆಲ್ಲ ಬೆಳೆಗಳನ್ನು ನಾವು ಬೆಳಿತೀವಿ ಅನ್ನುವಂಥದ್ದನ್ನು ದಾಖಲಾತಿಯನ್ನು ಮಾಡ್ತಕ್ಕಂಥದ್ದೇ ಬೆಳೆ ಸಮೀಕ್ಷೆ ಅನ್ನುವಂಥದ್ದು. 2026-27 ಸಾಲಿನ ಬೆಳೆ ಸಮೀಕ್ಷೆ ಯೋಜನೆಯಡಿ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ತಮ್ಮ ಜಮೀನಿನ ವಿವಿಧ ಬೆಳೆಗಳ ವಿವರವನ್ನು ದಾಖಲಾತಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಬೆಳೆ ಸಮೀಕ್ಷೆಯನ್ನು ಬೆಳೆ ಸಾಲ, ಬೆಳೆ ವಿಮೆ, ಬೆಂಬಲ ಬೆಲೆಯಡಿ ಖರೀದಿ, ಬೆಳೆ ಪರಿಹಾರ ಮತ್ತು ವಿವಿಧ ಇಲಾಖೆಗಳ ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳಿಕ್ಕೆ ಹಾಗೂ ಪಹಣಿಯಲ್ಲಿ ಬೆಳೆಯ ವಿವರವನ್ನು ದಾಖಲಾತಿಯನ್ನು ಮಾಡುವ ಸಲುವಾಗಿ ಉಪಯೋಗವನ್ನು ಮಾಡಿಕೊಳ್ಳಲಾಗುತ್ತೆ. ಆದ ಕಾರಣ ಸ್ವತಃ ಕೃಷಿಕರೇ ತಮ್ಮ ಮೊಬೈಲ್ಗಳಲ್ಲಿ ಬೆಳೆ ಸಮೀಕ್ಷೆಗಾಗಿ ನಿಗದಿ ಮಾಡಿರತಕ್ಕಂತಹ ಆ್ಯಪನ್ನು ಡೌನ್ಲೋಡನ್ನು ಮಾಡಿಕೊಂಡು ಈ ಮೂಲಕ ಸಕಾಲಿಕವಾಗಿ ಬೆಳೆಗಳ ವಿವರಗಳನ್ನು ತಂತ್ರಾಂಶದಲ್ಲಿ ದಾಖಲಾತಿಯನ್ನು ಮಾಡುವುದರಿಂದ ಅನೇಕ ನ್ಯೂನತೆಗಳನ್ನು ಕಡಿಮೆ ಮಾಡಬಹುದಾಗಿದೆ. ಹಾಗೂ ಸರ್ಕಾರದಿಂದ ಕೃಷಿಕರಿಗೆ ಇರುವಂತಹ ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳಿಕ್ಕೂ ಕೂಡ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಇದಕ್ಕಾಗಿ ಇರುವಂತಹ ಆಪನ್ನು ಫ್ರೂಟ್ಸ್ ತಂತ್ರಾಂಶದೊಂದಿಗೆ ಸಂಯೋಜನೆಯನ್ನು ಮಾಡಿ ಅತ್ಯಂತ ಸರಳೀಕರಣವನ್ನು ಮಾಡಲಾಗಿದೆ. ಒಂದು ಸಾರಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆಕ್ಟಿವ್ ಮಾಡಿಕೊಂಡ್ರೆ ಪ್ರತಿ ಋತುವಿನಲ್ಲಿಯೂ ಕೂಡ ಅಪ್ಡೇಟನ್ನು ಮಾಡಿಕೊಂಡು ಬಳಕೆಯನ್ನು ಮಾಡಬಹುದು. ಆದ ಕಾರಣ ರೈತ ಬಾಂಧವರು ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪನ್ನು ಬಳಸಿ ತಾವು ಬೆಳೆದಿರತಕ್ಕಂತಹ ಮುಂಗಾರು ಹಂಗಾಮಿನ ಬೆಳೆಗಳ ಬೆಳೆ ಸಮೀಕ್ಷೆಯನ್ನು ಸ್ವತಃ ತಾವೇ ಮಾಡಿ ಬೆಳೆಗಳ ವಿವರಗಳನ್ನು ದಾಖಲಾತಿಯನ್ನು ಮಾಡಿಕೊಳ್ಳಬಹುದು. ಮೊಬೈಲ್ ಆಪ್ ಬಳಸಲಿಕ್ಕೆ ಗ್ರಾಮದಲ್ಲಿ ನೇಮಕವಾಗಿರತಕ್ಕಂತಹ ಖಾಸಗಿ ನಿವಾಸಿಗಳ ಸಹಾಯವನ್ನು ಕೂಡ ಪಡೆದುಕೊಳ್ಳಬಹುದು. ಪ್ಲೇಸ್ಟೋರ್ ಅಥವಾ QR ಕೋಡನ್ನು ಬಳಸಿ ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ 2026-27 ಆ್ಯಪನ್ನು ಡೌನ್ಲೋಡನ್ನು ಮಾಡಿಕೊಳ್ಳಬೇಕು. eKYCಯ ಮೂಲಕ ಆಧಾರ್ ದೃಢೀಕರಿಸಲಿಕ್ಕೆ ಆಧಾರ್ ಸಂಖ್ಯೆಯನ್ನು ನಮೂದನ್ನು ಮಾಡಿ ಆಧಾರ್ ಸಂಖ್ಯೆಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆಗೆ ಬರತಕ್ಕಂತಹ OTPಯನ್ನು ದಾಖಲಾತಿಯನ್ನು ಮಾಡಬೇಕು. ಮೊಬೈಲ್ ಸಂಖ್ಯೆಯನ್ನು ಕೂಡ ನಮೂದನ್ನು ಮಾಡಿ ಆ್ಯಪನ್ನು ಸಕ್ರಿಯಗೊಳಿಸಬಹುದು. ನಮೂದಿಸಿದಂತಹ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. OTPಯನ್ನು ದಾಖಲಿಸಿ ಬೆಳೆ ಸಮೀಕ್ಷೆಯನ್ನು ಮಾಡಬಹುದು. ಮೊಬೈಲ್ ಆಪ್ ಫ್ರೂಟ್ಸ್ ತಂತ್ರಾಂಶಕ್ಕೆ ಸಂಪರ್ಕಗೊಂಡಿದ್ದ ರೈತರ ಗುರುತಿನ ಸಂಖ್ಯೆ, FIDಯಲ್ಲಿ ಸೇರ್ಪಡೆಯಾದ ಎಲ್ಲ ಪಹಣಿ ವಿವರ, ಪಾಲಿಗಾನ್ ಹಾಗೂ GIS ಮ್ಯಾಪನ್ನು ಸ್ವಯಂಚಾಲಿತವಾಗಿ ಡೌನ್ಲೋಡ್ ಆಗಿ ಎಲ್ಲ ಸರ್ವೆ ನಂಬರ್ಗಳ ವಿವರವೂ ಕೂಡ ಕಾಣಿಸುತ್ತೆ. ಬೆಳೆ ಸಮೀಕ್ಷೆ ಪ್ರಾರಂಭಿಸಲು ಸರ್ವೆ ನಂಬರ್ಗಳನ್ನು ಆಯ್ಕೆ ಮಾಡಿ ಸದರಿ ಸರ್ವೆ ನಂಬರ್ನಡಿ ರೇಖೆಯೊಳಗೆ ನಿಂತು ವಿವರಗಳನ್ನು ದಾಖಲಿಸಿ ತಾವು ಬೆಳೆದ ಬೆಳೆಯ ವಿಸ್ತೀರ್ಣದ ಜೊತೆಗೆ ಪ್ರತಿ ಬೆಳೆಯ 2 ಫೋಟೋಗಳನ್ನು ತೆಗೆದು ಮಾಹಿತಿಯನ್ನು ನೀಡಬೇಕು. ಹೀಗೆ ಮಾಡುವ ಮೂಲಕ ಬೆಳೆ ಸಮೀಕ್ಷೆಯನ್ನು ಮಾಡಿ ಸರ್ಕಾರದ ಅನುಕೂಲಗಳನ್ನು ನಮ್ಮ ಕೃಷಿಕರು ಪಡೆದುಕೊಳ್ಳಬಹುದು.
0: ಇದುವರೆಗೆ ಬೆಳೆ ಸಮೀಕ್ಷೆ ಕುರಿತು ಮಾಹಿತಿ ಮೂಡಿಬಂತು.
2: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
3: 5x3 ಡೈನಿಂಗ್ ಟೇಬಲ್, 6 ಚೇರ್, ಪ್ಲೇನ್ ಗ್ಲಾಸ್ ಟಾಪ್ ಇವೆಲ್ಲವೂ ಸೇರಿದ ಡೈನಿಂಗ್ ಸೆಟ್ ಕೇವಲ 22,000 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
6: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
7: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
8: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
7: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM to 4:30 PM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ, ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
2: ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ.

ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ, ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಸ್ಪೇನ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ್ರ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶಲ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಐತಿಹಾಸಿಕ ನಗರ ಯೋಗ್ಯಕರ್ತಾಗೆ ಭೇಟಿ ನೀಡಲಿದ್ದು ಅಲ್ಲಿನ ಪ್ರಂಬನನ್ ದೇವಸ್ಥಾನ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಸಂರಕ್ಷಣಾ ಕಾರ್ಯ ಕೈಗೊಳ್ಳಲಿವೆ. ಪ್ರವಾಸದ 2ನೇ ಚರಣದ ಭಾಗವಾಗಿ ಇದೇ 8-10 ರವರೆಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ 3ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸೈಬರ್ ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರವಾಸದ ಕೊನೆಯ ಹಂತವಾಗಿ ಇದೇ 10-11 ರವರೆಗೆ ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ವ್ಯಾಪಾರ ಮತ್ತು ರಕ್ಷಣಾ ವಲಯದ ದ್ವಿಪಕ್ಷೀಯ

0: ಬಾಂಧವ್ಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರು ಒಬ್ಬ ಅಸಾಮಾನ್ಯ ದೇಶಭಕ್ತ ಮತ್ತು ದೇಶದ ಸಮಗ್ರತೆಗೆ ಬದ್ದರಾಗಿದ್ದ ದೂರದರ್ಶಿ ನಾಯಕರಾಗಿದ್ದರು. ಒಂದು ಸಣ್ಣ ವಿಚಾರವನ್ನು ಜನಾಂದೋಲನವಾಗಿಸಲು ಮುಖರ್ಜಿ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟಗಳ ನೂತನ ರಾಯಭಾರಿಗಳು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸಿದೆ. ನವದೆಹಲಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಡೆದ 5ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಚಿವಾಲಯವು ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇ ಪ್ಯಾಕ್ಸ್ಗಳಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದ ದಾಸ್ತಾನು ಸಾಮರ್ಥ್ಯ ಹೆಚ್ಚಿಸಲು 47 ಧಾನ್ಯ ಸಂಗ್ರಹಣಾ ಗೋದಾಮುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಗಾಗಿ ಹಾಲು ಪೂರೈಕೆ ಪರಿಶೀಲನಾ ಡ್ಯಾಶ್ಬೋರ್ಡ್ ಹಾಗೂ ನಗರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಸಹಕಾರ್ ಸಿಬಿಎಸ್ ಮತ್ತು ಸಹಕಾರ್ ಸಹಯೋಗಿ ಎಂಬ 2 ನೂತನ ಡಿಜಿಟಲ್ ವೇದಿಕೆಗಳಿಗೆ ಚಾಲನೆ ನೀಡಲಾಯಿತು. ಡೈರಿ, ಮೀನುಗಾರಿಕೆ, ವಸತಿ ಮತ್ತು ಮಾರುಕಟ್ಟೆ ಸಹಕಾರ ಸಂಘಗಳಿಗೆ ಗ್ರಾಮೀಣ ಸಾಲ ಸೌಲಭ್ಯ ಒದಗಿಸಲು 2021ರ ಜುಲೈ 6ರಂದು ಈ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗಿದ್ದು, ಕಳೆದ 5 ವರ್ಷಗಳಲ್ಲಿ ಇದು 152ಕ್ಕೂ ಹೆಚ್ಚು ಐತಿಹಾಸಿಕ ಸುಧಾರಣಾ ಉಪಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಸುಧಾರಣೆಗಳು, ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ವಲಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ 5 ಸಹಕಾರ ಸಂಘಗಳನ್ನು ಗುರುತಿಸಿ ಗೌರವಿಸಲು ಈ ವರ್ಷ ಹೊಸ ಶ್ರೇಯಾಂಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಮುಂದಿನ 3 ವರ್ಷಗಳಲ್ಲಿ ಬೀಜೋತ್ಪಾದನಾ ಕ್ಷೇತ್ರದ ರಾಷ್ಟೀಯ ಸಹಕಾರ ಸಮಿತಿಯು ದೇಶದ ಅತಿದೊಡ್ಡ ಸರ್ಕಾರೇತರ ಬೀಜೋತ್ಪಾದನಾ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ. ನುರಿತ ತಜ್ಞರನ್ನು ಸಿದ್ದಪಡಿಸಲು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದ್ದು, ಇದು ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರಕ್ಕೆ ತಡೆ ನೀಡಲಿದೆ ಎಂದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ ಎನ್ಎಚ್ಎಲ್ಎಂಎಲ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ

0: ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೂ ನಾಗಾಲ್ಯಾಂಡ್ಗಳಲ್ಲಿ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ತಾತ್ಕಾಲಿಕ ಕಾರ್ಮಿಕರ ನಿಯೋಜನೆ ಹಾಗೂ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪದ ಮೇಲೆ ರಕ್ಷಣಾ ಸಚಿವಾಲಯ ನೀಡಿದ ದೂರುಗಳ ಆಧಾರದ ಮೇಲೆ ಸಿಬಿಐ ಒಟ್ಟು 4 ಎಫ್ಐಆರ್ಗಳನ್ನು ದಾಖಲಿಸಿಕೊಂಡಿದೆ. ಬಿಆರ್ಒನ ತಾಂತ್ರಿಕ ಅಧಿಕಾರಿಗಳ ಮಂಡಳಿಯು ನಡೆಸಿದ ಆಂತರಿಕ ವಿಚಾರಣೆಯಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿರುವುದಕ್ಕೆ ಮೇಲ್ನೋಟಕ್ಕೆ ಪುರಾವೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗೆ 300 ಹೆಚ್ಚು ವಿಶೇಷ ರೈಲುಗಳನ್ನು ಸಂಚರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವು ಈಗಾಗಲೇ ಸಂಚರಿಸುತ್ತಿರುವ 800 ಹೆಚ್ಚು ನಿಯಮಿತ ರೈಲುಗಳ ಹೊರತಾಗಿ ಹೆಚ್ಚುವರಿ ವಿಶೇಷ ರೈಲುಗಳಾಗಿವೆ. ರಥಯಾತ್ರೆಗೆ ಸಂಬಂಧಿಸಿದ ರೈಲ್ವೆ ಸಿದ್ಧತೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011 ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಬೆಳಿಗ್ಗೆ 5:30 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಲಿದೆ. ಇಂದು ಬೆಳಗ್ಗೆ ನಡೆದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ನಾರ್ವೆ ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದವು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13 ವಿಸ್ತರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಹಾಗೂ ಸ್ಪೇನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಹಾಸನ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮಲಯ ಮಾರುತ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಆರ್ಎನ್ ಜಯಗೋಪಾಲ್ ಅವರದ್ದು, ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಆತ್ಮ ಕೇಳುಗರೇ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಯುವರಸ ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ. 2462289 ಮತ್ತೊಂದು ಸಂಖ್ಯೆ 2452258. ಎಸ್ಟಿಡಿ ಕ್ರಮಾಂಕ 08172. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅದೇ ಕಣ್ಣು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ದೇವರಗುಡಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ಸಂಖ್ಯೆಗಳು 2462289, ಮತ್ತೊಂದು ಸಂಖ್ಯೆ 2452258, STD ಕ್ರಮಾಂಕ 081-72. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾರೆ ಕೋಮಲ್ KP.

0: ನಮಸ್ಕಾರ ಕೇಳುಗರಿಗೆಲ್ಲ, ಯುವವಾಣಿ ನೇರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರೇಡಿಯೋ ಕ್ವಿಜ್ ಮಾಸ್ಟರ್ ಕೋಮಲ್. ಪ್ರಶ್ನೆಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದೀನಿ ಯುವ ಕೇಳುಗರು, ಅದರಲ್ಲೂ ಕೂಡ ಶಾಲಾ ಕಾಲೇಜಲ್ಲಿ ಕಲಿತಾ ಇರುವಂತಹ ಯುವ ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಒರೆ ಹಚ್ಚಿ. ಯಾಕೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ನೀವು ಯಾವುದೇ ರೀತಿಯ ಎಂಪ್ಲಾಯ್ಮೆಂಟಿಗೆ ಹೋಗಬೇಕು ಅಂದರೂ ಕೂಡ ನಿಮಗೆ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆಯನ್ನು, ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟೆ ಕೊಡ್ತಾರೆ, ನೀವು ಎದುರಿಸಲೇಬೇಕಾಗತ್ತೆ. ಅಪ್ಪ ಅಮ್ಮ ಅವ್ರಿಗೆಲ್ಲರಿಗೂ ನೀವು ಯುವ ಕೇಳುಗರೆ. ಆದರೆ ನಿಮ್ಮ ಮನೆಯಲ್ಲಿ ಶಾಲಾ ಕಾಲೇಜಲ್ಲಿ ಕಲಿತಾ ಇರುವಂತಹ ಮಕ್ಕಳಿದ್ದರೆ ಅವರಿಗೆ ಒಂದು ಪಬ್ಲಿಕ್ ಸ್ಪೀಕಿಂಗ್ ಕೂಡ ಕಲಿಯುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಅವರಿಗೆ ಫೋನನ್ನು ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಮೊದಲ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ. ಮೊದಲ ಕರೆನೇ ಕಟ್ ಆಗಿಬಿಟ್ಟಿದೆ, ಪರವಾಗಿಲ್ಲ. ನಮಸ್ಕಾರ.
1: ನಮಸ್ತೆ ರೀ.
0: ನಿಮ್ಮ ಪರಿಚಯ ಹೇಳಿ.
1: ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ, ರಾಯಬಾಗ್ ತಾಲೂಕು ಮೂಲ್ ಕೊಡ್ರಿ.
0: ಶಿವಲಿಂಗಯ್ಯ ಹಿರೇಮಠ ಅವರು. ಶಿವಲಿಂಗಯ್ಯ ಹಿರೇಮಠ ಅವರೇ,
1: ಹಲೋ ಮೇಡಮ್,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ಸ್ ರಮ.
0: ಇಂಡೋನೇಷ್ಯಾದ ರಾಜಧಾನಿ ಯಾವುದು? ನಿಮಗೆ ಪ್ರಶ್ನೆ, ಇಂಡೋನೇಷ್ಯಾದ ರಾಜಧಾನಿ ಯಾವುದು?
1: ಯಾಕೋ ಮೇಡಮ್, ಸುಳು ಕೇಳ್ತಾ ಮೇಡಮ್, ಸ್ವಲ್ಪ ಸೌಂಡ್ ನೋಡ್ರಿ.
0: ಈಗ ಕೇಳಿಸುತ್ತಾ?
1: ನೀವು
0: ಲೌಡ್ ಸ್ಪೀಕರ್ ಆನ್ ಮಾಡ್ಕೊಂಡಿದ್ದೀರಾ, ಹಾಗಾಗಿ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಭಾವಿಸ್ತೀವಿ. ಇಂಡೋನೇಷ್ಯಾದ ರಾಜಧಾನಿ ಯಾವುದು?
1: ಯಾವ್ದ್ರಿ?
0: ಇಂಡೋನೇಷ್ಯಾದ
1: ಮೇಡಮ್ ಜಕಾರ್ತಾ ರೀ.
0: ಜಕಾರ್ತಾ. ಜಕಾರ್ತಾ ಸರಿಯಾದ ಉತ್ತರ. ಇಂಡೋನೇಷ್ಯಾದ ರಾಜಧಾನಿ
1: ಜಕಾರ್ತಾ.
0: ಇದನ್ನು
1: ಏಷ್ಯಾದಲ್ಲಿ ಒಂದು ರಾಷ್ಟ್ರ.
0: ಹೌದು, ಸೌತ್ ಈಸ್ಟ್ ಏಷ್ಯಾದಲ್ಲೇ ಅತಿ ಪುರಾತನ ಕಾಲದಿಂದ ಕೂಡ ನಾಗರಿಕತೆಯನ್ನ ಹೊಂದಿರುವಂತಹ ಒಂದು ಸ್ಥಳ ಏನಾಗಿರುತ್ತೆ, ಅದು ಜಕಾರ್ತಾ ಆಗಿರುತ್ತೆ. ಇದನ್ನ ಮೊದಲು ಬಟಾವಿಯಾ ಅಂತ ಕೂಡ ಕರೀತಾ ಇದ್ರು. 17 ಆಗಸ್ಟ್ 1945 ಇದರ ಮೊದಲ ರಾಷ್ಟ್ರಪತಿ, ಆವಾಗ ಅವರಿಗೆ ಸ್ವಾತಂತ್ರ್ಯ ಏನು ಸಿಕ್ಕತ್ತೆ, 17 ಆಗಸ್ಟ್ 1945 ಅವರ ಮೊದಲ ರಾಷ್ಟ್ರಪತಿ ಏನಿರ್ತಾರೆ ಸುಕಾರ್ಣೋ ಅವರು, ಹಾಗೂ ಉಪರಾಷ್ಟ್ರಪತಿ ಇರ್ತಾರೆ ಮೊಹಮ್ಮದ್ ಹಟ್ಟ ಅಂತ. ಅವರು ಜಕಾರ್ತವನ್ನು ರಾಜಧಾನಿಯಾಗಿ ಘೋಷಣೆ ಮಾಡ್ತಾರೆ. ಇದು ನಿಮಗಾಗಿ ಮಾಹಿತಿ, ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ಹಲೋ.
0: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
2: ನಮಸ್ಕಾರ, ನನ್ನ ಹೆಸರು ಎಚ್ ಎ ರಮೇಶ್ ಅಂತ.
0: ರಮೇಶ್ ಅವರು
2: ಚಂದ್ರಪಣ ತಾಲೂಕು ಪರಮ ಗ್ರಾಮ.
0: ರಮೇಶ್ ಅವರ ಹವ್ಯಾಸಗಳೇನು?
2: ನಮ್ದು ಹವ್ಯಾಸ ಕೃಷಿ ಕೆಲಸ ಮಾಡ್ತೀವಿ.
0: ಕೃಷಿ ಮಾಡ್ತಾರೆ.
2: ಮರ ಬೆಳೆಸೋದು.
0: ಅದು ಒಂದು ಅದ್ಭುತವಾದ ಕೆಲಸ ಅಲ್ವಾ? ಆಲೂಗೆಡ್ಡೆ ಸಸ್ಯದ ಯಾವ ಭಾಗವಾಗಿದೆ?
2: ಆಲೂಗೆಡ್ಡೆ
0: ಸಸ್ಯದ್ದು ಯಾವ ಭಾಗ ಅಂದ್ರೆ ರೂಟ್, ಸ್ಟೆಮ್, ಬ್ರಾಂಚ್ ಅಂತ ಹೇಳ್ತೀವಿ. ರೂಟ್ ಅಥವಾ ಬೇರು. ಸರಿಯಾದ ಉತ್ತರ. ಆಲೂಗೆಡ್ಡೆ ಸಸ್ಯದ ಬೇರು ಭಾಗವಾಗಿರುತ್ತೆ. ಇದರ ವೈಜ್ಞಾನಿಕ ಹೆಸರು ಗೊತ್ತಿದೆಯಾ?
2: ಆಲೂಗೆಡ್ಡೆ ಪೊಟ್ಯಾಟೋ.
0: ಅದು ಇಂಗ್ಲಿಷ್ ಸರಿನಾ? ಅದನ್ನ ಒಂದು ಇಂಗ್ಲಿಷ್ ಅಲ್ಲಿ ಪೊಟ್ಯಾಟೋ ಅಂತ ಕರಿತೀವಿ ನಾವು. ಅದರ ಮೂಲ ಪದ ಏನಿದೆ ಅದು ಸ್ಪ್ಯಾನಿಶ್ ಇಂದ ಬಂದಿರತ್ತೆ. ಅದು ಪಟಾ

0: ಅದನ್ನ ಪಟಾಟ ಅಂತ ಸ್ಪ್ಯಾನಿಶ್ ಅಲ್ಲಿ ಕರೀತಾರೆ. ಆ ಪದದಿಂದ ಆಂಗ್ಲ ಪದ ಏನಿದೆ ಪೊಟ್ಯಾಟೋ ಉಗಮವಾಗಿರುತ್ತೆ. ಇದರ ಏನು, ಇದು ಮೂಲತಃ ಅಮೆರಿಕ ದೇಶದ ಬೆಳೆ. ಆಯ್ತಾ, ಇದರ ವೈಜ್ಞಾನಿಕ ಹೆಸರು ಸೋಲೋನಮ್ ಟ್ಯೂಬರ್ಸೋಲಮ್ ಅಂತ. ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ, ಸೋಲೋನಮ್ ಟ್ಯೂಬರ್ಸೋಲಮ್ ಅಂತ ನೋಡಿ ನಿಮ್ಗೆ ಎಷ್ಟು ಒಳ್ಳೆಯ ಪ್ರಶ್ನೆ ಸಿಕ್ಕಿದೆ. ನೀವು ಸರಿಯಾಗಿ ಉತ್ತರ ಹೇಳಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಏನು ಕರೆ ಮಾಡಿದ್ದ ರಮೇಶ್ ಅವರು ಏನೋ ಒಂದು ಪ್ರಶಂಸೆಯ ಮಾತು ಹೇಳ್ತಾ ಇದ್ರು. ಆ ಎಲ್ಲ ಪ್ರಶಂಸೆಯನ್ನ ನಾವು ಅಕ್ಸೆಪ್ಟ್ ಮಾಡಿ ನಮ್ಮ ಎಲ್ಲ ಅದು ಆಕಾಶವಾಣಿಗೆ ಸಲ್ಲುವಂಥದ್ದು. ಅದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ.
1: ಹಲೋ.
0: ನಮಸ್ತೆ, ನಿಮ್ಮ ಪರಿಚಯ ಹೇಳಿ.
1: ನನ್ನ ಹೆಸರು ಸಾನ್ವಿತಾ ಅಂತ ಹಾಸನದಿಂದ.
0: ಸಾನ್ವಿತಾ ಕರೆ ಮಾಡ್ತಾರೆ. ಸಾನ್ವಿತಾ, ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ?
1: ನಾನು ಆರನೇ ತರಗತಿ.
0: ಆರನೇ ತರಗತಿಯಲ್ಲಿ ಕಲಿತಾ ಇದ್ದೀರಾ. ಸಾನ್ವಿತಾ, ಪ್ರಾಣಿಗಳ ಬಗೆಗೆ ಅಭ್ಯಾಸ ಮಾಡುವ ಶಾಸ್ತ್ರಕ್ಕೆ ಏನಂತ ಕರೀತಾರೆ? ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವೆಲ್ಲ ಏನ್ ಸ್ಟಡಿ ಮಾಡ್ತೀವಲ್ಲ, ದ ಸ್ಟಡಿ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್, ವಾಟ್ ಇಸ್ ಇಟ್ ಕಾಲ್ಡ್? ನಿಮ್ಗೆ ಸಬ್ಜೆಕ್ಟ್ ಇದೆ ಅದು ಸೈನ್ಸ್ ಅಲ್ಲಿ ಅಲ್ವಾ? ಗೊತ್ತಾ? ಮರ್ತ್ ಹೋಗ್ಬಿಡ್ತಾ? ಮರ್ತ್ ಹೋಗ್ಬಿಡ್ತು ನಮ್ಮ ಇವರಿಗೆ, ಸಾನ್ವಿತಾ ಅವರಿಗೆ. ಸೈನ್ಸ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ಡಿವಿಷನ್ ಇದೆಯಾ? ಬಾಟನಿ ಹಾಗೆಲ್ಲ ಇದೆಯಾ? ಅಷ್ಟೇ ಇರೋದಾ? ಓಹೋ, ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ. ಪ್ರಾಣಿಗಳ ಬಗೆಗೆ ಏನು ಅಭ್ಯಾಸ ಮಾಡ್ತೀವಿ ಪರ್ಟಿಕ್ಯುಲರ್ ಆಗಿ, ಅದನ್ನ ನಾವು ಪ್ರಾಣಿ ಶಾಸ್ತ್ರ ಅಥವಾ ಜುವಾಲಜಿ ಅಂತ ಕರಿತೀವಿ. ಗೊತ್ತಾಯ್ತಾ? ಹಾ, ಈಗ ಗೊತ್ತಾಯ್ತಾ? ಜುವಾಲಜಿ ಪದ ಏನಿದೆ ಅದು ಗ್ರೀಕ್ ಪದ ಝಯಾನ್ ಅಂತ. ಆಯ್ತಾ? ಝಯಾನ್ ಮತ್ತು ಲಾಗೋಸ್ ಅಂತ. ಝಯಾನ್ ಅಂದ್ರೆ ಪ್ರಾಣಿ, ಲಾಗೋಸ್ ಅಂದ್ರೆ ಅಧ್ಯಯನ. ಈ ಎರಡು ಪದಗಳನ್ನ ಅವರು ಜೋಡಿ ಮಾಡಿಬಿಟ್ಟು ಜುವಾಲಜಿ ಅಂತ ಮಾಡಿದ್ದಾರೆ. ಮುಖ್ಯವಾಗಿ ಈ ಒಂದು ಏನ್ ಹೇಳ್ತಾರೆ, ಈ ಒಂದು ಜುವಾಲಜಿ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನವನ್ನ ಪ್ರಾಚೀನ ಕಾಲದಲ್ಲಿ ಅರಿಸ್ಟಾಟಲ್ ಅವರು ಮಾಡ್ತಾರೆ. ಅಲ್ಲಿಂದ ಬೆಳವಣಿಗೆಯಾಗಿ ಈ ಪ್ರಾಣಿಶಾಸ್ತ್ರ ಒಂದು ಒಂದು ದೊಡ್ಡ ಬೃಹತ್ ಒಂದು ಸ್ಟಡಿ ಇದಾಗಿ ಬದಲಾವಣೆ ಆಗುತ್ತೆ. ಸರಿನಾ? ಅದರ ಬಗ್ಗೆನೇ ವಿಶೇಷವಾಗಿ ಸ್ಟಡೀಸ್ ಮಾಡ್ತಾರೆ. ಆಯಿತು, ನೀವು ಆರನೇ ಕ್ಲಾಸಲ್ಲಿ ಕಲಿತಾ ಇದ್ದೀರಾ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥಮೆಟಿಕ್ಸ್. ಓ, ವೆರಿ ಗುಡ್. ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀರಾ. ಒಂದು ಲೀಟರ್ ಆಗಬೇಕಂದ್ರೆ ಎಷ್ಟು ಮಿಲಿ ಲೀಟರ್ ಆಗಬೇಕು? ಬೇಕು, ಒಂದು ಲೀಟರ್ ಆಗ್ಬೇಕಂದ್ರೆ ಎಷ್ಟು ಮಿಲಿ ಲೀಟರ್ ಬೇಕು?
1: ಸಾವಿರ.
0: ನೋಡಿದ್ರಾ, ನೀವು ನಿಮ್ಮ ಮ್ಯಾಥ್ಸ್ ಜೀನಿಯಸ್ ನ ಪ್ರೂವ್ ಮಾಡಿಬಿಟ್ರಿ ಅಲ್ವಾ? ಸರಿಯಾಗಿ ಉತ್ತರ ಹೇಳಿದ್ದೀರಾ. ನೀವು ಕರೆಕ್ಟ್ ಆಗಿ ಉತ್ತರ ಹೇಳಿದ್ದೀರಾ. ಒಂದು ಲೀಟರ್ ಆಗ್ಬೇಕಂದ್ರೆ 1000 ಮಿಲಿ ಲೀಟರ್ ಆಗ್ಬೇಕು. ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸಾನ್ವಿತಾ. ನೆಕ್ಸ್ಟ್ ಸಂಚಿಕೆಗೆ ಕೂಡ ಕರೆ ಮಾಡಬೇಕು. ಮಾಡ್ತೀರಾ? ನೀವೇ ಕರೆ ಮಾಡಬೇಕು. ಆಯ್ತಾ? ಚೆನ್ನಾಗಿ ಚೆನ್ನಾಗಿ ಮ್ಯಾಥಮೆಟಿಕ್ಸ್ ನಾಲೆಜ್ ನ ಡೆವಲಪ್ ಮಾಡಿಕೊಂಡು ಮ್ಯಾಥಮೆಟಿಕ್ಸ್ ಜೀನಿಯಸ್ ಆಗಿ ಅಂತ ನಿಮ್ಗೆ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ.
1: ಥ್ಯಾಂಕ್ ಯು.
0: ನಮಸ್ಕಾರ. ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಸುಬ್ರಹ್ಮಣ್ಯ ಜಯಂತ ಅವರು ಕರೆ ಮಾಡ್ತಾರೆ. ಸುಬ್ರಹ್ಮಣ್ಯ ಜಯಂತ ಅವರೇ, ಸಿದ್ದಯ್ಯ ಪುರಾಣಿಕ ಇವರ ಕಾವ್ಯ ನಾಮ ಏನು? ಸಿದ್ದಯ್ಯ ಪುರಾಣಿಕರ ಗೊತ್ತಲ್ಲ, ಸಿದ್ದಯ್ಯ
2: ಪುರಾಣಿಕರು
0: ಅವರ ಕಾವ್ಯ ನಾಮ ಯಾವುದು?
2: ಸಿದ್ದಯ್ಯ ಪುರಾಣಿಕ ಕಾವ್ಯಾನಂದ ಮೇಡಮ್.
0: ಕಾವ್ಯಾನಂದ, ಸರಿಯಾದ ಉತ್ತರ. ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯ ನಾಮ ಕಾವ್ಯಾನಂದ ಅಂತ. ಅವರು ನೀವೇನಾದ್ರೂ ಹೆಚ್ಚಿನ ಮಾಹಿತಿ ಹಂಚ್ಕೊಳ್ತೀರಾ ಅವ್ರ ಬಗ್ಗೆ?
2: ಸಿದ್ದಯ್ಯ ಪುರಾಣಿಕ ಅವ್ರದ ಮೇಡಮ್?
0: ಹೌದು.
2: ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿಶ್ವಕೋಶ ಏನೋ ಅಧ್ಯಯನ ಮಾಡಿದ್ದು ಅಂತ ನೆನಪಿದೆ ಮೇಡಮ್.
0: ಆಯ್ತು. ಅವರು 1918

0: ಜ್ಯೇಷ್ಠ, 18 ಜೂನ್ 18 ಹುಟ್ಟುತ್ತಾರೆ. ಅವರ ಹುಟ್ಟೂರೇನಿದೆ ಅದು ರಾಯಚೂರು ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ದ್ಯಾಂಪುರ.
1: ಇದು ಅಲ್ಲ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ದ್ವಯಂಪುರ ಅಂತ ಅಲ್ವಾ ಮೇಡಮ್?
0: ಕೊಪ್ಪಳ ಜಿಲ್ಲೆ, ಇದನ್ನು
1: ಹೌದು ಮೇಡಮ್, ಇದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ದ್ವಯಂಪುರ ಅಂತ ಏನೋ ಬರುತ್ತೆ ಮೇಡಮ್, ಓದಿದ್ದೆ.
0: ದ್ವಯಂಪುರನ ದ್ಯಾಂಪುರನ? ಅವರ
1: ದ್ಯಾಂಪುರ, ದ್ಯಾಂಪುರ,
0: ದ್ಯಾಂಪುರ. ದ್ಯಾಂಪುರ ಎಲ್ಲಿ ಬರುತ್ತೆ ಅಂತ ಹೇಳಿದ್ರಿ ನೀವು? ಕೊಪ್ಪಳ,
1: ಕೊಪ್ಪಳ ಜಿಲ್ಲೆ ಮೇಡಮ್,
0: ಕೊಪ್ಪಳ ಜಿಲ್ಲೆ. ಈಗ ನಮ್ಮ ಇವರು ಯಾರೋ ನಮ್ಮ ಕ್ವಿಜ್ ಮಾಸ್ಟರ್ ಅವರು ಇದನ್ನ ಒಂದು ಚೆಕ್ ಮಾಡ್ತಾರೆ ಇವಾಗ. ಆಗಬಹುದಾ?
1: ಖಂಡಿತ ಮಾಡ್ಲಿ.
0: ಕೊಪ್ಪಳ, ಸರಿಯಾದ ಸರಿಯಾದ ಮಾಹಿತಿ. ಇವತ್ತು ಕ್ವಿಜ್ ಮಾಸ್ಟರ್ ಕಡೆಯಿಂದ ಒಂದು ಚೂರು ತಪ್ಪಾಗ್ಬಿಟ್ಟಿದೆ, ಹಾಗಾಗಿ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ ಕ್ವಿಜ್ ಮಾಸ್ಟರ್. ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ದ್ಯಾಂಪುರ, ನಮ್ಮ ಸುಬ್ರಹ್ಮಣ್ಯ ಜಯಂತಲ್ಲ ಅವರಿಗೆ ನಾನು ತುಂಬಾ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ ಸರಿ ಮಾಡಿದ್ದಕ್ಕೆ. ನೋಡಿದ್ರ ಪ್ರೂವ್ ಮಾಡ್ಬಿಟ್ರಿ ನಮ್ಮ ಕೇಳುಗರು ನಮ್ಮ ಕ್ವಿಜ್ ಮಾಸ್ಟರ್ಗಿಂತ ಶಾರ್ಪ್ ಅಂತ. ಕಲಬುರಗಿಯಲ್ಲಿ ನಡೆದ 58ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ರು.
1: ಇವರು ಸಾಹಿತ್ಯ ಮತ್ತೆ ಐಎಎಸ್ ಅಧಿಕಾರಿ ಕೂಡ ಆಗಿದ್ರು ಮೇಡಮ್.
0: ರಜತ ರೇಖೆ, ಶರಣ ಚರಿತಾಮೃತ, ಭಾರತ ವೀರ, ತ್ರಿಭುವನ ಮಲ್ಲ, ಮಾನಸ ಸರೋವರ ಮುಂತಾದವು ಇವರ ಕೃತಿಗಳು. ನೀವು
1: ಕಾವ್ಯ ಮತ್ತೆ ಕಾವ್ಯ ಸಂಪಾದನೆ, ಕತೆ, ಕಾದಂಬರಿ, ಮಕ್ಕಳ ಸಾಹಿತ್ಯ, ನಾಟಕ ಕೂಡ ಬರೆದಿದ್ದಾರೆ ಮೇಡಮ್.
0: ಹೌದು, ಸುಬ್ರಹ್ಮಣ್ಯ ಜಯಂತ್ ಅವರು ತುಂಬಾ ಸರಿಯಾಗಿ ಉತ್ತರಗಳನ್ನ ಹೇಳಿ, ಜೊತೆಗೆ ಇವತ್ತಿನ ಒಂದು ಸಣ್ಣ ಏನು ಅಚಾತುರ್ಯ ಇತ್ತು ಅದನ್ನ ಸರಿ ಕೂಡ ಮಾಡಿದ್ದಾರೆ. ನಿಮಗೆ ಅನಂತ ಅನಂತ ಧನ್ಯವಾದಗಳು ಸುಬ್ರಹ್ಮಣ್ಯ ಜಯಂತ್ ಅವರೇ. ಹೀಗೆ ಕರೆ ಮಾಡ್ತಾ ಇರಿ, ನಮಗೂ ಕೂಡ ನಿಮ್ಮ ಒಂದು ನಾಲೆಡ್ಜ್ದು ಒಂದು ಕೆಪಾಸಿಟಿಯನ್ನ ತೋರಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ. ನಮಸ್ಕಾರ.
2: ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಹೇಳಿ.
2: ದುಮ್ಮೇನಹಳ್ಳಿಯಿಂದ ನಿರ್ಮಲ.
0: ದುಮ್ಮೇನಹಳ್ಳಿಯಿಂದ ನಿರ್ಮಲ ಅವರು ಕರೆ ಮಾಡಿರ್ತಾರೆ. ನಿರ್ಮಲ ಅವರೇ, ಜಪಾನಿನ ಒಂದು ಹೂವಿನ ಅಲಂಕಾರದ ಕಲೆ ಇದೆ, ಆ ಕಲೆಗೆ ಏನಂತ ಹೆಸರು? ಈಗ ನಾವು ಜಪಾನಿನಲ್ಲಿ ಒಂದು ಹೂವಿನ ಅಲಂಕಾರದ ಒಂದೇನಿದೆ ಅದು ಕಲೆನೆ ಅಂತ ಅದನ್ನ ಪ್ರಸಿದ್ಧ ಮಾಡಿದ್ದಾರೆ. ಅಂದ್ರೆ ಅದು ಒಂದು ವಿಶಿಷ್ಟವಾದ ಕಲೆ, ಅಲ್ಲಿ ಹೂವಿನ ಅಲಂಕಾರ ಮಾಡೋದೇ ಒಂದು ವಿಶಿಷ್ಟವಾದ ಕಲೆ. ಆ ಕಲೆಗೆ ಏನಂತ ಹೆಸರು? ಗೊತ್ತಾಗ್ತಿಲ್ಲ, ಪ್ರಯತ್ನ ಮಾಡಿ, ಪರವಾಗಿಲ್ಲ. ಜಪಾನಿನ ಹೂವಿನ ಅಲಂಕಾರದ ಕಲೆಗೆ ಏನಂತ ಹೆಸರು? ಅವ್ರೇನ್ ಮಾಡ್ತಾರೆ, ಅದನ್ನ ವಿಶಿಷ್ಟವಾಗಿ ಒಂದು ಹೂಗಳನ್ನ ಅಲಂಕಾರ ಮಾಡುವಂತಹ, ಜೋಡಿಸುವಂತಹ ವಾಸ್ನಲ್ಲಿ ಅವರ ಒಂದು ಕಲೆ ಏನಿದೆ 16ನೇ ಶತಮಾನದಿಂದ ಕೂಡ ಇದೆ. ಇದನ್ನ ಅವರು ಕಾಡೋ ಅಂತ ಕರೀತಾರೆ. ಇದನ್ನ ಎಷ್ಟು ವಿಶೇಷ ಅಂದ್ರೆ, ಅಲ್ಲಿ ಒಂದು ಹೂವನ್ನ ಜೋಡಿಸುವ ಒಂದು ಕಲೆನೆ ಎಷ್ಟು ವಿಶೇಷ ಅಂದ್ರೆ, ಅಲ್ಲಿ ಶಾಲೆಗಳಿದೆಯಂತೆ ಇದನ್ನ ಕಲಿಸುವಂತದ್ದು. ನಾನೇ ಉತ್ತರ ಹೇಳ್ತಾ ಇದ್ದೀನಿ. ಜಪಾನಿನ ಹೂವಿನ ಅಲಂಕಾರದ ಕಲೆಗೆ ಇಕೆಬಾನ ಅಂತ ಹೆಸರು. ನೀವು ಕೇಳಿರ್ತೀರಾ ಇದ್ರ ಬಗ್ಗೆ, ಆದ್ರೆ ನೀವು ಬಹುಶಃ ಮರ್ತಿದ್ದೀರಾ.
2: ಇಕೆಬಾನ
0: ಅಂತ, ಇಕೆಬಾನ ಅಂತ ಗೊತ್ತಿಲ್ಲ ಅಂದ್ರೆ ಇವತ್ತು ಒಂದು ಹೊಸ ಮಾಹಿತಿ ಅಷ್ಟೇ ಅಲ್ವಾ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
3: ಹಲೋ.
0: ನಮಸ್ತೆ. ನಿಮ್ಮ ಪರಿಚಯ ಹೇಳಿ.
3: ಪ್ರತಿಭಾ
0: ಅವರು. ಪ್ರತಿಭಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಲ್ಲ ದೊಡ್ಡವರೇ ಕರೆ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗಳಲ್ಲಿ ಶಾಲಾ ಕಾಲೇಜಲ್ಲಿ ಕಲಿತಾ ಇರುವಂತಹ ಮಕ್ಕಳು ಇದ್ದಾರಾ? ಇದ್ರೆ ಅವರಿಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಸರಿನಾ?
3: ಸರಿ ಸರಿ.
0: ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದವರು ಯಾರು? ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದವರು ಯಾರು?
3: ಹೆಸರು ನೆನಪಾಗ್ತಿಲ್ಲ ಮೇಡಮ್.
0: ಹೆಸರು
3: ನೆನಪಾಗ್ತಿಲ್ಲ, ಗೊತ್ತು ಆದ್ರೆ ಹೆಸರು ನೆನಪಾಗ್ತಿಲ್ಲ ಅವರು.
0: ನೆನಪಿದೆ ಆದ್ರೆ ಅದು ಹೆಕ್ಕಲಿಕ್ಕೆ ಆಗ್ತಾ ಇಲ್ಲ ಇದರಿಂದ. ಹಾ, ಸ್ವಲ್ಪ ಮರೆವಾಗ್ಬಿಟ್ಟಿದೆ, ಪರವಾಗಿಲ್ಲ. ಈ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅನ್ನುವ ಘೋಷಣೆಯನ್ನ ಯಾರು ಕೊಡ್ತಾರೆ? ಸುಭಾಷ್ ಚಂದ್ರ ಬೋಸ್ ಅವರು ಜೈ ಹಿಂದ್ ಅಂತ ಹೇಳ್ಬಿಡ್ತಾರೆ ಅಲ್ವಾ. ನಾವು ಮುಂದಿನ ಯಾರಾದ್ರೂ ಕಾಲರ್ ಇದಕ್ಕೆ ಉತ್ತರ ಹೇಳ್ತಾರ ಅಂತ ನೋಡ್ತೀವಿ. ನೀವು ಎರಡು ಪ್ರಶ್ನೆ ಕೇಳಿದೀವಿ ನಿಮ್ಗೆ ಅಲ್ವಾ, ಎರಡು ಚಾನ್ಸ್ ಕೊಟ್ಟು ಪರವಾಗಿಲ್ಲ. ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ಓದಿ ಬನ್ನಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ತೆ, ನಾನು ಕೆಂಚಮ್ಮಸ್ಕೋಟೆ ಒಬ್ಳು ಕಟ್ಟೆವಳಿಂದ ಶಂಕರಪ್ಪ ಮಾತಾಡ್ತಾರೆ.
0: ಶಂಕರಪ್ಪ ಅವರು, ಶಂಕರಪ್ಪ ಕ್ಷಮಿಸಿ ಹೆಸರು ಹೇಳಿ ಇನ್ನೊಮ್ಮೆ ದಯವಿಟ್ಟು.
4: ಶಂಕಪ್ಪ ಕಟ್ಟೆವಳಿಯಿಂದ.
0: ಶಂಕಪ್ಪ ಅವರ ಹವ್ಯಾಸಗಳೇನು?
4: ನಮ್ಮ ಹವ್ಯಾಸ ರೈತರು, ಕಾಫಿ ತೋಟ ಮತ್ತೆ ಮೆಣಸಿನ ತೋಟ ಇವೆಲ್ಲ ಕೃಷಿ ಮಾಡ್ತೀವಿ ಜಾಸ್ತಿ.
0: ಇದೆಲ್ಲ ನೀವು ಸಾಮಾನ್ಯ ಜ್ಞಾನ ಎಲ್ಲ ತಿಳ್ಕೊಳ್ತಾ ಇರ್ತೀರಾ, ಓದ್ತೀರಾ ಹೆಚ್ಚು?
4: ಓದ್ತೀನಿ. ಈಗ ಕಾಫಿ ಮಾಡ್ಬೇಕು, ಗೊಬ್ಬರ ಹಾಕ್ಬೇಕು, ಚಿಗುರು ಮಾಡ್ಬೇಕು, ಮೆಣಸಿಗೆ ಪೆಪ್ಪರ್ಗೆ ಹಂಗೆ ಸ್ಪ್ರೇ ಮಾಡ್ಬೇಕು, ಪ್ರತಿಯೊಂದು ವಿಷಯ ಗೊತ್ತು, ಸ್ವಲ್ಪ ಗೊತ್ತಿರುತ್ತೆ.
0: ರಾಷ್ಟ್ರಪಿತ ಅಂತ ಯಾರನ್ನ ಕರೀತಾರೆ?
4: ಮಹಾತ್ಮ ಗಾಂಧಿ
0: ಸರಿ.
4: ಆಮೇಲೆ ಇದನ್ನ ಎವರೆಸ್ಟ್ ಅನ್ನ ಏರಿದವರು ತೇನ ಸಿಂಗ್.
0: ಹಾ ಹೌದು, ನೀವು ಅದನ್ನು ಕೇಳಿ ಕರೆ ಮಾಡಿದ್ದೀರಾ, ಖುಷಿಯಾಯ್ತು. ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದವರು ತೇನ್ ಸಿಂಗ್ ನಾರ್ಗೆ ಹಾಗೂ ಎಡ್ಮಂಡ್ ಹಿಲೇರಿ, ಅವರ ಇಬ್ಬರ ಹೆಸರನ್ನು ಹೇಳಲೇಬೇಕು. ಯಾಕೆ ಅಂದ್ರೆ ಒಬ್ಬರು ಹೌದು, ಒಬ್ಬರು ಮೌಂಟ್ ಎವರೆಸ್ಟ್ ಶಿಖರವನ್ನ ಏರ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರೇ. ಹಾ, ಸಾಮಾನ್ಯವಾಗಿ ಗುಂಪಿನಲ್ಲೇ ಹೋಗ್ತಾರೆ ಅಲ್ವಾ, ಜೊತೆಗೆ ಒಬ್ರು ಶೆರ್ಪಾ ಏನಿದ್ದಾರೆ, ಶೆರ್ಪಾ ಅನ್ನುವರು, ಅವ್ರಿಗೆ ಹೆಚ್ಚು ಅಲ್ಲಿನ ಒಂದು ಬೆಟ್ಟದ್ದು ಒಂದು ಪರಿಚಯ ತೆನ್ಸಿಂಗ್ ನಾರ್ಗೆ ಅವರು. ಆಕ್ಚುಲಿ ಅವರು ಶರ್ಪ ಅಲ್ವಾ, ಎಡ್ಮಂಡ್ ಹಿಲೇರಿ ಇವರು May 29, 1953 ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರ್ತಾರೆ. ಆಯ್ತಾ, ಇದರ ಒಂದು
4: 1977
0: ನೋಡಿದ್ರ ನಿಮ್ಮ SSLC ಪಾಠವನ್ನ ನೆನ್ಪಿಟ್ಕೊಂಡು ಇವತ್ತು ನಿಮ್ಮ ಒಂದು ಏನು ನಿಮ್ಮಲ್ಲಿರುವಂತಹ ಕಲೆಯನ್ನ ನೀವು ನಮ್ಮ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ತೋರಿಸಿರ್ತೀರಾ, ನಿಮಗೆ ಅಭಿನಂದನೆಗಳು. ಇದರ ಕಾರ್ಯಾಚರಣೆಯನ್ನ 1953 ಬ್ರಿಟಿಷ್ ಮೌಂಟ್ ಎವರೆಸ್ಟ್ ಎಕ್ಸ್ಪೆಡಿಷನ್ ಎಂಬ ಒಂದು ಹೆಸರನ್ನ ಇಟ್ಟು ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ, ಈ ಒಂದು ಏರುವಂತಹ ಒಂದು ಕಾರ್ಯಾಚರಣೆಯನ್ನ, ಇದು ಎವರೆಸ್ಟ್ ತುದಿಗೆ ಏರುವಂತಹ 9ನೇ ಪ್ರಯತ್ನ ಆಗಿರುತ್ತೆ ಅವ್ರದ್ದು. ನೋಡಿ, 9ನೇ ಪ್ರಯತ್ನ, ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನಾವು ಅದಕ್ಕೆ ಎಷ್ಟು ಬಾರಿ ಸೋತಿರಬಹುದು ಅವರು, ಆದ್ರೆ ಅವರು ಆ ಒಂದು ಸೋಲನ್ನ ಒಪ್ಕೊಳ್ದೆ ನಾನು ಮಾಡ್ಲೇಬೇಕು ಅನ್ನುವ ಹಠ
4: ತೊಟ್ಟು
0: ಹೌದಲ್ವಾ, ಇದನ್ನ ಅವರು ಮಾಡ್ತಾರೆ. ಮತ್ತೆ ಒಂದು ಇದರ ಇವರಿಬ್ರ ಜೊತೆಗೆ ಒಬ್ರು ಇನ್ನೊಬ್ರು ಇರ್ತಾರೆ ಮುಂಚೆ, ಕಾರ್ನಲ್ ಜಾನ್ ಹಂಟ್ ಅನ್ನೋರು ಕೂಡ ಇರ್ತಾರೆ. ಅವರು ಅವ್ರು ಆಕ್ಚುಲಿ ಇದರ ಒಂದು ಮುಂದಾಳತ್ವ ಅಥವಾ ಲೀಡರ್ ಟೈಪ್ ಆ ಗ್ರೂಪ್ ಇಂದು. ಆಯ್ತಾ, 2 ಜನವರಿ 1953 ಅವರು ಏನ್ ಮಾಡ್ತಾರೆ, ರಾಣಿ ಎಲಿಜಬೆತ್ ಸೆಕೆಂಡ್ ಎಲಿಜಬೆತ್ ಅವರಿಗೆ ಈ ಸುದ್ದಿಯನ್ನ ತಲುಪಿಸ್ತಾರೆ. ಹಾ, May 29 ಏರಿ ಬಿಟ್ಟಿದೀವಿ ನಾವು, ಜಗತ್ತಿನ ಅತಿ ದೊಡ್ಡ ಶಿಖರವನ್ನ ಕೂಡ ನಾವು ಕಾನ್ಕರ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಯಾರಿಗೆ? ರಾಣಿಗೆ ತಿಳಿಸ್ತಾರೆ ಈ ಇನ್ಫಾರ್ಮೇಶನ್ ಅನ್ನು. ಆದ್ರೆ ನಾವು ನಮ್ಮ ಯುವ ಕೇಡುಗರು ಇದರಿಂದ ನಾವು ಕಲಿಬೇಕಾಗಿರುವಂತಹ ಪಾಠ ಏನು ಅಂದ್ರೆ, ಎಷ್ಟೇ ಕಷ್ಟದ ಸಮಸ್ಯೆ ಇರಲಿ, ಓದಿನಲ್ಲಿರಬಹುದು, ಕೆಲಸದಲ್ಲಿರಬಹುದು, ನಾವು ಈ ಒಂದು ಏನು ಕಷ್ಟದ ಒಂದು ಮೌಂಟ್ ಎವರೆಸ್ಟ್ ನ ನಾವು ಏರಬಹುದು ಅಲ್ವಾ. ನಾವು ಸೋತರು ಕೂಡ ಅದನ್ನ ಖಂಡಿತವಾಗ್ಲೂ ನಾವು ಅದನ್ನ ನಾವು ಸಾಧಿಸಬಹುದು ಅಂತ ನಾವು ಯುವ ಕೇಳಿದ್ರು. ಹಾ, ನಮ್ಮ ಯುವ ಶಾಲಾ ಕಾಲೇಜಲ್ಲಿ ಇರುವಂತಹ ಮಕ್ಕಳು ಎಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಸರಿನಾ, ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ
4: ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ.
0: ಧನ್ಯವಾದ. ನಮಸ್ತೆ. ನಮಸ್ಕಾರ.
5: ಹಲೋ,
0: ನಮಸ್ತೆ, ನಿಮ್ಮ ಪರಿಚಯ ಹೇಳಿ.
5: ಸೃಜನಾ ಅಂತ.
0: ಸೃಜನಾ?
5: ಸೃಜನಾ
0: ಆಯ್ತಮ್ಮ. ಸೃಜನಾ ಅವರ ಹವ್ಯಾಸಗಳೇನು, ಯಾವ್ದು ಫೇವರೇಟ್ ಸಬ್ಜೆಕ್ಟ್? ಕೆಮಿಸ್ಟ್ರಿ ಮೇಲೆನೆ ಪ್ರಶ್ನೆ ಕೇಳ್ಬೇಕಿತ್ತು ಅಲ್ವಾ, ಕೇಳಿದ್ರೆ ಪಟ್ ಅಂತ ಉತ್ತರ ಬರತ್ತೆ ಅಲ್ವಾ.

0: ಹಾಂ, ಅದು ಬಿಟ್ಟು ಯಾವ್ದು ಇಷ್ಟ ಸಬ್ಜೆಕ್ಟ್ಸ್?
1: ಬಿಟ್ರೆ ಬಯೋ, ಬಯಾಲಜಿ.
0: ಬಯಾಲಜಿ, ಬಯಾಲಜಿ ಇಷ್ಟ. ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಅಥವಾ ಪಿಟ್ಯೂಟರಿ ಗ್ರಂಥಿ ಏನು ಹೇಳ್ತಾರೆ, ಅದು ದೇಹದ ಯಾವ ಭಾಗದಲ್ಲಿರುತ್ತೆ?
1: ಬ್ರೈನ್, ಬ್ರೈನ್,
0: ಬ್ರೈನ್, ಬ್ರೈನ್, ಬ್ರೈನ್. ಸರಿ, ಅದು ಯಾವ ಭಾಗ, ಎಲ್ಲಿರಬಹುದು, ಅದರ ಪೊಸಿಷನ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ತಲೆಬುರುಡೆ, ತಲೆಬುರುಡೆ ಮಧ್ಯದಲ್ಲಿರುತ್ತೆ ಅಂತ ಅದು ಸ್ಪೆಸಿಫಿಕಲಿ. ಆಯ್ತಾ, ಪಿಟ್ಯೂಟರಿ ಗ್ರಂಥಿ ದೇಹದ ಯಾವ ಭಾಗದಲ್ಲಿದೆ? ತಲೆಬುರುಡೆ ಮಧ್ಯದಲ್ಲಿರುತ್ತೆ. ಆಯ್ತಾ, ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕೂಡ ಕರೀತಾರೆ. ಯಾಕೆ? ಇದರಿಂದ ಹಾರ್ಮೋನ್ಸ್ ಸ್ರವಿಸುತ್ತೆ. ಆಯ್ತಾ, ಹಾರ್ಮೋನ್ಸ್ಗಳೆಲ್ಲ ಬೇಕು. ಯಾಕೆ? ನಮ್ಮ ದೇಹದ ಬಹುತೇಕ ಕಾರ್ಯಗಳಿಗೆ ಹಾರ್ಮೋನ್ಸ್ ತುಂಬ ತುಂಬ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ಸೊ ಈ ದೇಹದ ಅವಶ್ಯಕತೆಗಳನ್ನು ಗ್ರಹಿಸಿ ಅದೇನು ಮಾಡುತ್ತೆ, ದೇಹದ ವಿವಿಧ ಅಂಗ ಹಾಗೂ ಅದಲ್ಲದೆ ಬೇರೆ ಗ್ರಂಥಿಗಳಿಗೆ ಸಿಗ್ನಲ್ ಕಳಿಸ್ತವೆ. ಏನು? ಈ ಹಾರ್ಮೋನ್ಗಳ ಒಂದು ಸ್ರವಿಸುವಿಕೆಗೆ, ಬೆಳವಣಿಗೆಯ ಹಾರ್ಮೋನ್ ಆಗಬಹುದು, ಥೈರಾಯ್ಡು, ಆಮೇಲೆ ಈ ತಾಯಿಯಾದವರಲ್ಲಿ ಹಾಲು ಉತ್ಪತ್ತಿ ಮಾಡಬೇಕಾದಂತಹ ಒಂದು ಪ್ರೊಲಾಕ್ಟಿನ್ ಹಾರ್ಮೋನು ಇತ್ಯಾದಿಗಳ ಒಂದು ಏನು ಸ್ರವಿಸುವಿಕೆ, ಇದರ ಬಗ್ಗೆ ಎಲ್ಲ ಇದು ಒಂದು ಕಂಟ್ರೋಲ್ ಇಟ್ಕೊಂಡಿರುತ್ತೆ. ಗೊತ್ತಾಯ್ತಲ್ಲ, ಮಾಸ್ಟರ್ ಗ್ಲ್ಯಾಂಡ್ ಅದು. ಸರಿ ಅಲ್ವಾ? ನಿಮಗೆ ಇದು ಮಾಹಿತಿ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪುಸ್ತಕಗಳನ್ನ ಓದಿ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ, ನೀವು ಸರಿ ಉತ್ತರ ಕೊಟ್ಟಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್.
0: ನಮಸ್ಕಾರ.
1: ಹಲೋ,
0: ನಮಸ್ತೆ. ನಿಮ್ಮ ಪರಿಚಯ ಹೇಳಿ.
1: ಜೀವಿತಾ ಅಂತ ಹೆಸರಿಂದ.
0: ಜೀವಿತಾ, ಜೀವಿತಾ, ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವುದು? ಯಾವುದು ಫೇವರೇಟ್ ಸಬ್ಜೆಕ್ಟ್? ಫೇವರೇಟ್ ಸಬ್ಜೆಕ್ಟೇ ಇಲ್ಲ ನಮ್ಮ ಜೀವಿತಾಗೆ. ಹೌದಾ?
1: ಅಕೌಂಟ್ಸ್.
0: ಅಕೌಂಟ್ಸ್? ಹಾ, ಅಕೌಂಟ್ಸ್ ಅಂತ ಹೇಳ್ತಾ ಇದ್ದೀರಾ, ಆಯ್ತು. ಆದರೂ ಕೂಡ ಒಂದು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆನ ಕೇಳ್ತೀನಿ. ಮೊಟ್ಟ ಮೊದಲ ಬಾರಿಗೆ ಚೆಸ್ ಆಟವನ್ನ ಜಗತ್ತಿಗೆ ಪರಿಚಯಿಸಿದ ದೇಶ ಯಾವುದು? ಚೆಸ್ ಆಟ
1: ಇಂಡಿಯಾ.
0: ಇಂಡಿಯಾ? ಏ, ಇಂಡಿಯಾ ಅಲ್ಲ, ಅಲ್ವೇ ಅಲ್ಲ, ಪಕ್ಕನ ಬೇರೆ ದೇಶ ಇರಬಹುದಾ, ಅರಬ್ ದೇಶ ಇರಬಹುದಾ?
1: ಇಲ್ಲ.
0: ಪಕ್ಕ, ಕಾನ್ಫಿಡೆಂಟ್? ಹಾ, ಲಾಕಿ ಅಜಯ್ ಅಂತ ಹೇಳ್ತಾರಲ್ಲ ಅಮಿತಾಭ್ ಬಚ್ಚನ್ ಅವರು, ಹಾಗೆ ಪಕ್ಕನ? ಸರಿ, ನಮ್ಮ ಜೀವಿತ ಅವರ ಕಾನ್ಫಿಡೆನ್ಸ್ ಮೆಚ್ಚಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಬಾರಿಗೆ ಚೆಸ್ ಆಟವನ್ನು ಆಡಿದ, ಜಗತ್ತಿಗೆ ಪರಿಚಯಿಸಿದ ದೇಶ ಭಾರತ. ಸರಿಯಾದ ಉತ್ತರ. ಇದರ ಮೂಲ ರೂಪದ ಹೆಸರು ನಿಮ್ಗೆ ಗೊತ್ತಿದೆ, ನಾವು ಪುರಾಣಗಳಲ್ಲೆಲ್ಲ ಕೇಳ್ತೀವಿ ಚತುರಂಗ, ಹಾಗೆ ಹೇಳ್ತಾರೆ ಚತುರಂಗ ಅಂತ ಹೇಳ್ತಾರೆ. ಇದನ್ನ 8x8 ಚೆಕ್ಸ್, ಮುಂಚೆ ಎಲ್ಲ ಚೆಕ್ಸ್ ಇಲ್ಲದ ಒಂದು ಬೋರ್ಡ್ ಅಥವಾ ಅಷ್ಟಪದ ಅಂತ ಹೇಳ್ತಾರೆ, ಅದರ ಮೇಲೆ ಆಡ್ತಿದ್ರಂತೆ. ಆಮೇಲೆ ಸಿಲ್ಕ್ ರೋಡ್ ಇತ್ತಲ್ಲ, ಅದರ ಮೂಲಕ ಅದೇನಾಗುತ್ತೆ, ಪರ್ಷಿಯಾಗೆ ಹಬ್ಬತ್ತೆ. ಸರಿನಾ? ಅಲ್ಲಿ ಅದಕ್ಕೆ ಚತ್ರಂಗ್ ಅಂತ ಹೆಸರಿಡ್ತಾರೆ, ಚತ್ರಂಗ್ ಅಂತ. ಆಯ್ತಾ, ಅದಾದ್ಮೇಲೆ ಅರೇಬಿಯಾಗ ಹೋಗುತ್ತಂತೆ ಅದು. ಅರೇಬಿಯಾಗ ಹೋದಾಗ ಅದರ ಹೆಸರು ಶತ್ರಂಜ್ ಅಂತ ಆಗುತ್ತೆ. ಸರಿನಾ? ಸರಿನಾ? ಇದಾದ್ಮೇಲೆ ಇದಾದ್ಮೇಲೆ ಏನಾಗುತ್ತೆ, ಪೋರ್ಚುಗೀಸು, ಸ್ಪ್ಯಾನಿಷ್ಗಳು ಇವರೆಲ್ಲ ಇದನ್ನ ಕಲಿತಾರಂತೆ. ಇಂದು ಒಂದು ಏನ್ ನಾವು ಆಡ್ತೀವಿ ಒಂದು ಚದುರಂಗದ ಒಂದು ರೂಲ್ಸು, ರೆಗ್ಯುಲೇಷನ್ಸು ಅಥವಾ ಏನು ಒಂದು ರೂಪುರೇಖೆ ಇದೆ, ಅದನ್ನ ನಾವು ಸ್ಪೇನ್ ಅಥವಾ ಸ್ಪ್ಯಾನಿಷ್ ಕಂಟ್ರಿಯಲ್ಲಿ ಏನು ಡೆವಲಪ್ ಮಾಡ್ತಾರೆ ಅದರ ಒಂದು ನಾವು ಫಾರ್ಮ್ಯಾಟ್ ಅನ್ನು ನಾವು ಫಾಲೋ ಮಾಡ್ತೀವಂತೆ. ಇದು ಚೆನ್ನಾಗಿತ್ತಲ್ಲ, ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಮಾಹಿತಿ? ಇಷ್ಟು ಇರಬಹುದು ಅಂತ ನಮ್ಗೆ ಹೇಗೆ ಗೊತ್ತಿತ್ತು ಅಲ್ವಾ? ಅದು ನಮ್ಮ ಇಂಥ ಕಾರ್ಯಕ್ರಮಗಳನ್ನ ಕೇಳಿದಾಗ ನಮ್ಮ ಯುವ ಕೇಳಗರು ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಯುವ ಕೇಳಗರು ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ, ನೀವು ಚೆನ್ನಾಗಿ ಆಟ ಆಡಿದ್ದೀರಾ, ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ಕಾರ.
1: ಹಲೋ,
0: ನಮಸ್ತೆ. ನಿಮ್ಮ ಪರಿಚಯ ಹೇಳಿ.
1: ನಮಸ್ತೆ, ನನ್ನ ಹೆಸರು ಯೋಗೇಶ್ವರಿ ಅಂತ, ಹಾಸನದಿಂದ.
0: ಯೋಗೇಶ್ವರಿ, ಯೋಗೇಶ್ವರಿ, ಯಾರನ್ನ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಕರೀತಾರೆ? ನಮ್ಮ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ನ ರೂವಾರಿ, ಅದಕ್ಕೆ ಫೌಂಡೇಶನ್ ಹಾಕಿರೋರು ಯಾರು?
1: ಸ್ಪೇಸ್ ಪ್ರೋಗ್ರಾಮ್,
0: ಎಸ್, ಇಸ್ರೋ ಅಲ್ವಾ?
1: ಅಬ್ದುಲ್

0: ಅಬ್ದುಲ್ ಕಲಾಂ ಅವರು ಅವರೂ ಕೂಡ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಫೌಂಡೇಶನ್ ಅಲ್ಲಿ ಒಬ್ರು. ಅವರಲ್ಲದೆ ಅವರ ಮುಂಚೆ ಅವರ ಗುರುಗಳೆಲ್ಲ ಬರ್ತಾರೆ, ಸರಿನಾ? ಯಾರಿರಬಹುದು? ಇನ್ನೂ ಎಷ್ಟೊಂದು ಹೆಸರುಗಳಿದೆ ಅಲ್ವಾ ಇಸ್ರೋ ರಿಲೇಟೆಡ್, ಯೋಚನೆ ಮಾಡಿ. ತುಂಬಾ ಹಳೆ ಹೆಸರು ಯಾವುದು? ಆರ್ಯಭಟ್ಟ ಇರ್ಲಿಲ್ಲ ರೀ ಅವಾಗ ಇಸ್ರೋ ಮಾಡಿದಾಗ. ನೋಡಿದ್ರ ಇವತ್ತು ನಿಮ್ಗೆ, ನೀವ್ ಯಾವ ಸಬ್ಜೆಕ್ಟ್ ಇಷ್ಟಪಡ್ತೀರಾ ಹೆಚ್ಚು? ಕೆಮಿಸ್ಟ್ರಿ ಇಷ್ಟಪಡ್ತೀರಾ? ಹೌದಾ, ಪರವಾಗಿಲ್ಲ. ಆದ್ರೂ ಕೂಡ ಕೆಮಿಸ್ಟ್ರಿನೂ ಕಲ್ತಿರ್ಬೇಕಲ್ವಾ? ಸ್ಪೇಸ್ ಪ್ರೋಗ್ರಾಮ್ಸ್ ಅಲ್ಲೂ ಕೂಡ ನೀವು ಆಸ್ಟ್ರಾಯ್ಡ್ ಅಲ್ಲಿ ಏನಿದೆ ಅಲ್ವಾ, ಮತ್ತೆ ಆಕ್ಸಿಜನ್ನು, ನೈಟ್ರೋಜನ್ನು ಎಲ್ಲದ್ರ ಬಗ್ಗೆನು ಕಲಿತೀರ. ಹೈಡ್ರೋಜನ್ನು, ಸೂರ್ಯನ್ ಒಳಗಡೆ ಏನ್ ನಡೀತಾ ಇದೆ ರಿಯಾಕ್ಷನ್, ಅದೆಲ್ಲ ಕೆಮಿಸ್ಟ್ರಿಗೆ ಸಂಬಂಧಿಸಿದ್ದಪ್ಪ ಅಲ್ವಾ. ಆಯ್ತು, ಪರವಾಗಿಲ್ಲ. ಯಾರನ್ನ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತಾರೆ? ವಿಕ್ರಮ್ ಸಾರಾಭಾಯಿ ಅವರನ್ನ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಕರೀತಾರೆ. ಹೆಸರು ಕೇಳಿದ್ರ ಪರವಾಗಿಲ್ಲ, ಇನ್ನೊಬ್ರಿಗೆ ಹಾಗೆ ಆಯ್ತಲ್ವಾ, ಅದ್ ಏನೋ ಟ್ಯೂಬ್ ಲೈಟ್ ಟೈಪ್ ಅಲ್ಲೇ ಹೊಳಿತಾ ಇರತ್ತೆ, ಬರೋದಿಲ್ಲ ಹೊರಗಡೆ, ಪರವಾಗಿಲ್ಲ. ಆದ್ರೆ ನೀವ್ ಇವಾಗ ಇದನ್ನ ನೆನಪಿಸ್ಕೊಂಡಿದ್ದೀರಾ, ಇನ್ನೂ ಹೆಚ್ಚು ಏನು ಮಾಹಿತಿಯನ್ನ ತಿಳ್ಕೊಳ್ಳಿ ಅವ್ರ ಬಗ್ಗೆ. ಅವರು ಭೌತ ವಿಜ್ಞಾನಿ ಹಾಗೂ ಖಗೋಳ ಶಾಸ್ತ್ರಜ್ಞರು. ಇವರಿಗೆ 1966 ಪದ್ಮಭೂಷಣ, 1972 ಪದ್ಮವಿಭೂಷಣವನ್ನ ನೀಡಿರ್ತಾರೆ. ಇವರು ಭಾರತದ ಇಸ್ರೋ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಇದು ನಿಮ್ಗಾಗಿ ಮಾಹಿತಿ. ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇವತ್ತು ನಮ್ಮ ಯುವ ಕೇಳುಗರು ಹೆಚ್ಚು ಲವಲವಿಕೆಯಿಂದ ಕರೆ ಮಾಡಿ ಒಂದು ಭಾಗವಹಿಸಿದ್ದು ನಮ್ಗೆ ತುಂಬಾ ಖುಷಿಯಾಗಿದೆ. ಉತ್ತರ ಹೇಳಿದ ಎಲ್ಲರಿಗೂ ಒಂದು ಅಭಿನಂದನೆಗಳು. ಹೆಚ್ಚಿನ ಮಾಹಿತಿಯನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ಇಟ್ಕೊಂಡು ಬರ್ತೀವಿ. ಕರೆ ಮಾಡಿದ ಎಲ್ಲರಿಗೂ ಅಭಿನಂದನೆ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ ಹೇಳ್ತಾ ನಮಸ್ಕಾರ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. STD ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.

ಇದಾಗಿತ್ತು ಇಂದಿನ ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಆಕಾಶವಾಣಿ ಹಾಸನ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಜಲ್ಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ಬಶೀರ್ ಭದ್ರ ಅವರ ಗಜಲ್. ಹಾಡಿದ್ದಾರೆ ಜಗಜಿತ್ ಸಿಂಗ್.

0: ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಗಜಲ್ಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶಮೀಮ್ ಜೈಪುರಿ ಅವರ ರಚನೆಯ ಗಜಲ್. ಹಾಡಿದ್ದಾರೆ ಉಸ್ತಾದ್ ಅಹಮದ್ ಹುಸೇನ್ ಹಾಗೂ ಉಸ್ತಾದ್ ಮೊಹಮ್ಮದ್ ಹುಸೇನ್.

0: ಎಲೈ ಸಾರಥಿ, ನನ್ನ ಮಗನಾದ ಮನ್ಮಥನಿಗೆ ತಕ್ಕ ಕನ್ನಿಕೆಯನ್ನು ಹುಡುಕುವ ಪ್ರಯುಕ್ತ ರಥವನ್ನು ಸಿದ್ಧಪಡಿಸಿಕೊಂಡು ಹೊರಡುವನಾಗು.
1: ಆಯ್ತು ಕಣಪ್ಪ, ಈಗ್ಲೇ ಸಿದ್ಧಪಡಿಸ್ತೀನಿ ಕಣಪ್ಪ.
0: ಅಂಗ

0: ಭಾರತಿ ಅಂಗ ವಂಗ ಕಳಿಂಗ ಕಾಂಬೋಜ ಕಾಶ್ಮೀರ ಮೊದಲಾಗಿ ಹಲವಾರು ದೇಶಗಳನ್ನು ತಿರುಗಿದಾಗ್ಯೂ
1: ಕಣಪ್ಪ
0: ನನ್ನ ಸುತನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯು ಸಿಗಲೇ ಇಲ್ಲವಲ್ಲ.
1: ಸಿಗಲೇ ಇಲ್ಲವಲ್ಲಪ್ಪ.
0: ಏನು ಮಾಡಲಿ?
1: ಏನು ಮಾಡದಪ್ಪ?
0: ಇರಲಿ, ನನ್ನ ತಂಗಿಯಾದ ದ್ರೌಪದಾ ದೇವಿಯನ್ನು ಕರೆಯಿಸಿ ಆಕೆಯೊಡನೆ ತಕ್ಕ ಸಮಾಲೋಚನೆಯನ್ನು ನಡೆಸುತ್ತೇನೆ.
1: ನಡೆಸೋಣ ಗಣಪ್ಪ.
2: ಅಣ್ಣ, ಶ್ರೀಹರಿಯ ಪಾದಕ್ಕೆ ವಂದಿಸುವೆನು. ಜನಾರ್ದನ, ನನ್ನನ್ನು ಕರೆಸಿದ ಕಾರಣವೇನು ತಿಳಿಸುವಂತನಾಗೋ ಅಣ್ಣ ಅನಂತ ಗುಣ ಸಂಪನ್ನ.
0: ಸಹೋದರಿ, ನಿನಗೆ ಸಕಲ ಸನ್ಮಂಗಳವೂ ಲಭಿಸಲಿ. ನಿನ್ನನ್ನು ಕರೆಸಿದ ಕಾರಣವೇನೆಂದರೆ

0: ದ್ರೌಪದ ನನ್ನ ಸತಿಯಾದ ರುಕ್ಮಿಣಿಯಲ್ಲಿ ಪಂಥವನ್ನು ಮಾಡಿದಂತೆ ನಾಳೆಗೆ 8 ದಿನ ತುಂಬುವುದರೊಳಗಾಗಿ ಮಗನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯನ್ನು ತಂದು ವಿವಾಹವನ್ನು ನಡೆಸುತ್ತೇನೆಂದು ಪಂಥವನ್ನು ಮಾಡಿರುತ್ತೇನೆ. ಸಹೋದರಿ
1: ಅಣ್ಣಯ್ಯ,
0: ಈಗ ನೀನು ದೇಶ ದೇಶಗಳನ್ನೆಲ್ಲ ಸುತ್ತಿ ನನ್ನ ಸುತನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯನ್ನು ಹುಡುಕಿಕೊಂಡು ತಂದು ವಿವಾಹವನ್ನು ನಡೆಸಿ ನನ್ನ ಮಾನವನ್ನು ಉಳಿಸುವಳಾಗಮ್ಮ ತಂಗಿ ಪಾಂಡವರ ಅರ್ಧಾಂಗಿ.
1: ಅಣ್ಣ, ನಿನ್ನಿಷ್ಟದಂತೆ ಆಗಲಿ. ಪಂಚಬಾಣನಿ ತಕ್ಕ ಕನ್ನಿಕೆಯನ್ನು ಹುಡುಕಲು ಹೊರಡುತ್ತೇನೆ.
0: ಹೋಗಿ ಬಾ ಸಹೋದರಿ.

0: ಎಲ್ಲವೋ ನಾರಿ, ನೀನು ಯಾರು? ಇಲ್ಲಿಗೆ ಬಂದಿರಲು ಕಾರಣವೇನು? ತಿಳಿಸುವಂತವಳ ನಾರಿ ಮದನವಯ್ಯಾರಿ.
1: ರಾಜೋತ್ತಮ, ಪಾಂಡವರ ಪತ್ನಿ ದ್ರೌಪದಿ, ನಿಮ್ಮಲ್ಲಿ ಒಂದು ದೊಡ್ಡ ಕಾರ್ಯ ನಿಮಿತ್ತ ಬಂದಿರುತ್ತೇನೆ. ಭಾಷೆಯನ್ನು ಕೊಟ್ಟರೆ ಹೇಳುತ್ತೇನೆ ರಾಜೇಂದ್ರ.
0: ಅಮ್ಮ ದ್ರೌಪದ, ನಿನ್ನ ಕೋರಿಕೆ ಏನು? ಈಗೋ ಭಾಷೆಯನ್ನು ಕೊಟ್ಟಿರುತ್ತೇನೆ, ಅದೇನು ಸಾಂಗವಾಗಿ ಹೇಳು.

ಅಲ್ಲವೋ ಭ್ರಷ್ಟಳೆ, ಗೌಪ್ಯವಾದ ವಿಚಾರವನ್ನು ಏನೋ ಹೇಳುತ್ತೀಯ ಎಂದು ವಚನವನ್ನು ಕೊಟ್ಟರೆ ಕಳ್ಳ ಕೃಷ್ಣನ ಮಗನಿಗೆ ನನ್ನ ರತಿದೇವಿಯನ್ನು ಕೊಟ್ಟು ಲಗ್ನ ಮಾಡೆಂದು ಕೇಳುತ್ತಿರುವೆಯಾ? ಖಂಡಿತವಾಗಿಯೂ ಕೊಡುವುದಿಲ್ಲ. ಇಲ್ಲಿಂದ ನೀನು ಹೊರಡುವಂಥವಳಾಗು.

0: ತಂದೆಯವರ ಪಾದಕ್ಕೆ ವಂದಿಸುವೆನು.
1: ನಿನಗೆ ಮಂಗಳವಾಗಲಿ.
0: ತಂದೆ, ನಮ್ಮ ಪಟ್ಟಣಕ್ಕೆ ನಾರಿಯು ಬಂದು ನಾಳೆಯ ದಿನವೇ ಪಟ್ಟಣವನ್ನು ಸುಟ್ಟು ಸೂರೆ ಮಾಡಿ ನಿಮ್ಮ ಮಗಳನ್ನು ಮನ್ಮಥನಿಗೆ ಲಗ್ನವನ್ನು ಮಾಡುತ್ತೇನೆ ಎಂಬ ವಿಷಯ ಕೇಳಿ ತವಕದಿ ಬಂದೆನು ತಂದೆ.
1: ಮಗಳೇ, ಕೃಷ್ಣನ ತಂಗಿ ದ್ರೌಪದಿ ತನ್ನ ಅಣ್ಣನ ಮಗನಿಗೆ ಮನ್ಮಥನಿಗೆ ನಿನ್ನನ್ನು ಕೊಟ್ಟು ಲಗ್ನ ನಡೆಸೆಂದು ಕೇಳಿದಳು. ನಾನು ಕೊಡುವುದಿಲ್ಲ ಎಂದು ಪಂತವನ್ನು ಮಾಡಿದೆ. ಆಕೆಯೂ ಸಹ ಪಂತವನ್ನು ಮಾಡಿದಳು ಮಗಳೇ.
0: ತಂದೆಯೇ.
1: ಮಗಳೇ,
0: ನಮ್ಮಿಬ್ಬರ ಅನುಬಂಧ ಪೂರ್ವಜನ್ಮದ ಅನುಬಂಧ. ಮರುಮಾತನ್ನಾಡದೆ ನಮ್ಮಿಬ್ಬರಿಗೆ ಲಗ್ನ ಕಾರ್ಯವನ್ನು ನಡೆಸುವರಾಗಿ ಜನಕ.
1: ಅಮ್ಮಯ್ಯ ಮಗಳೇ.
0: ತಂದೆ.
1: ಅರಿಯದೆ ದ್ರೌಪದಾ ದೇವಿಯಲ್ಲಿ ಕಟುಗ್ರತರವಾಗಿ ಮಾತನಾಡಿದನು. ಅಲ್ಲದೆ ಮಾದ್ರಾದೇಶದ ಶಲ್ಯ ಭೂಪತಿಯ ಮಗನಿಗೆ ನಿನ್ನನ್ನು ಕೊಟ್ಟು ಲಗ್ನ ಮಾಡುತ್ತೇನೆಂದು ವಚನವನ್ನು ಕೊಟ್ಟಿರುವೆನು. ಎಂತಹ ಮೋಸವಾಯಿತಮ್ಮ ಮಗಳೇ.
0: ತಂದೆ, ಎಂತ ಕೆಲಸವನ್ನು ಮಾಡಿದಿರಿ?
2: ಮನ್ನಿ.

0: ಅಮ್ಮ ದ್ರೌಪದ, ನನ್ನ ಅಪರಾಧವನ್ನು ಮನ್ನಿಸು. ನಿಮ್ಮ ಅಣ್ಣನ ಮಗನಿಗೆ ಕೊಟ್ಟು ಲಗ್ನ ಕಾರ್ಯವನ್ನು ನಡೆಸಲು ವರನನ್ನು ಕರೆತರುವರಾಗಿ.
1: ಅಯ್ಯ ಕಮಲ ಭೂಪತಿ.
0: ಅಮ್ಮ ದ್ರೌಪದ,
1: ನನಗೆ ಬಹಳ ಸಂತೋಷವಾಯಿತು. ಮುಂದಿನ ಕಾರ್ಯಕ್ಕೆ ಸಿದ್ಧರಾಗಿರಿ.
0: ತಮ್ಮಪ್ಪಣೆ ಅಂತಾಗಲಿ ತಾಯಿ.
2: ತಾತೈ ತೈತ ದಿತ್ತೈ ತೈತ, ತಾತೈ ತೈತ ದಿತ್ತೈ ತೈತ, ತಾತೈ ತೈತ ದಿತ್ತೈ ತೈತ.
1: ಅಗ್ರಜನಿಗೆ ನಮಸ್ಕರಿಸುವೆನು.
3: ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ಸಹೋದರಿ. ಸಹೋದರಿ.
1: ಅಣ್ಣಯ್ಯ,
3: ನೀನು ಹೋದ ಕಾರ್ಯವು ಜಯವಾಯಿತೋ ಅಥವಾ ಅಪಜಯವಾಯಿತು?
1: ಅಗ್ರಜ, ನಿನ್ನ ಕೃಪೆಯಿಂದ ಕಮಲಾವತಿಯ ಪಟ್ಟಣದಲ್ಲಿ ಕಮಲರಾಜನ ಮಗಳು ರತಿದೇವಿಯು ಪಂಚಬಾಣನಿ ತಕ್ಕ ಕನ್ನಿಕೆಯಾಗಿರುವಳು. ಕನ್ನೆಯನ್ನು ನಿಶ್ಚಯಿಸಿಕೊಂಡು ಬಂದಿರುತ್ತೇನೆ. ಜಾಗ್ರತೆ, ಲಗ್ನ ಕಾರ್ಯಕ್ಕೆ ಹೊರಡುವರಾಗಿ.
3: ಸಹೋದರಿ.
1: ಅಣ್ಣಯ್ಯ,
3: ಈ ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳವಾಗಿ ಸಂತೋಷವಾಯಿತು. ನೀನಿನ್ನು

0: ಅರಮನೆಗೆ ತೆರಳುವಳಾಗಮ್ಮ ತಂಗಿ ಪಾಂಡವರ ಅರ್ಧಾಂಗಿ.
1: ಆಗಲಿ ಅಣ್ಣಯ್ಯ.
0: ಯಲಾಯಿ ಸಾರಥಿ, ನನ್ನ ಮಗನಾದ ಮನ್ಮಥನನ್ನು ಸರ್ವಲಂಕಾರ ಭೂಷಿತನಾಗಿ ಲಗ್ನ ಮಂಟಪಕ್ಕೆ ಹೊರಡಲು ತಿಳಿಸುವನಾಗು.
2: ಆಯ್ತು ಗಣಪ, ತಿಳಿಸ್ಕೊಂಬಂದ್ ಬಿಡ್ತೀನಿ ಗಣಪ.
3: ತಂದೆಯವರ ಪಾದಕ್ಕೆ ವಂದಿಸುವೆನು.
0: ಮನ್ಮಥ, ನಿನಗೆ ಕಲ್ಯಾಣವಾಗಲಿ, ಮೇಲಕ್ಕೇಳು.
3: ತಂದೆ ನನ್ನನ್ನು ಕರೆಸಿದ ಕಾರಣವೇನು?
0: ಕಂದ, ಕಮಲ ಭೂಪತಿಯ ಮಗಳಾದ ರತಿದೇವಿಯೊಡನೆ ನಿನ್ನ ಲಗ್ನವು ನಿಶ್ಚಯವಾಗಿರುವುದು. ನೀನಿನ್ನು ಸಂತೋಷದಿಂದ ಸರ್ವಲಂಕಾರ ಭೂಷಿತನಾಗಿ ಲಗ್ನ ಮಂಟಪಕ್ಕೆ ತೆರಳುವನಾಗು ಕಂದ.
3: ತಮ್ಮ ಅಪ್ಪಣೆ ಅಂತ ಹೇಳಿ ತಂದೆ.
0: ಎಲಾಯಿ ಸಾರಥಿ.

0: ಮಲನು ಸರ್ವರನು ಸಂತೈಸಿದನು.
1: ಶ್ರೀಹರಿಯ ಪಾದಕ್ಕೆ ವಂದಿಸುವೆನು.
2: ನಿನಗೆ ಸಕಲ ಸನ್ಮಂಗಳವು ಲಭಿಸಲಿ. ಮೇಲೆ ಕೇಳು ಕಮಲ ಭೂಪತಿ.
1: ಪರಮಾತ್ಮ
2: ಕಮಲ ಭೂಪತಿ.

0: ದೇವ, ನೀವೆಲ್ಲರೂ ಎನ್ನ ಪಟ್ಟಣಕ್ಕೆ ಬಂದು ನನ್ನನ್ನು ಧನ್ಯನನ್ನಾಗಿ ಮಾಡಿದ್ದೀರಿ. ನನ್ನ ಪಟ್ಟಣವು ಪವಿತ್ರವಾಯಿತು. ಅಲ್ಲದೆ ಪಾಂಡವರೆಲ್ಲರೂ ಬಂದಿರುವರೇ. ಏ ದೇವ, ಇದು ಅಲ್ಲದೆ ಒಂದು ಮುಖ್ಯ ವಿಚಾರ ಇರುವುದು ದೇವ. ಕರುಣ ಪ್ರಭಾವ.
1: ಅಯ್ಯ ಕಮಲ ಭೂಪತಿ,
0: ಪರಮಾತ್ಮ
1: ಪಾಂಡವರಾದಿಯಾಗಿ ಎಲ್ಲರೂ ಸಹ ಬಂದಿರುವರು. ಅಂತಹ ವಿಚಾರವಾದರೂ ಏನಿದ್ದರು ತಿಳಿಸುವನಾಗೋ.
0: ಪರಮಾತ್ಮ.

0: ಪರಮಾತ್ಮ ಎನ್ನ ಸುತೆಯನ್ನು ರತಿಯನ್ನು ಕೌಂಡ್ಲೀಕನ ಮಗನಿಗೆ ಕೊಟ್ಟು ಲಗ್ನ ಮಾಡುತ್ತೇನೆಂದು ವಚನವನ್ನು ಕೊಟ್ಟಿರುವೆನು. ಈ ವಿಚಾರ ಆತನಿಗೆ ತಿಳಿದರೆ ಲಗ್ನಕ್ಕೆ ತೊಂದರೆ ಮಾಡುವ ತವಕದಿಂದ ಲಗ್ನ ಕಾರ್ಯವನ್ನು ನಡೆಸಬೇಕು. ಜನಾರ್ದನ ಮುರಮರ್ದನ.
1: ಕಮಲ ಭೂಪತಿ,
0: ಪರಮಾತ್ಮ
1: ನೀನು ಸ್ವಲ್ಪವೂ ಚಿಂತಿಸಬೇಡ. ವಿಧಿಲಿಖಿತದಂತೆ ರತಿ ಮನ್ಮಥರ ಕಲ್ಯಾಣವು ಸಾಂಗೋಪಾಂಗವಾಗಿ ನೆರವೇರುವುದು.

0: ಏಕನು ನಡತಂದು
1: ಕಮಲ ಭೂಪತಿಗೆ ವಂದಿಸಿದ
2: ನಮೋ ನಮೋ ಬಾವ ಪ್ರಾಣ ಸಂಜೀವ.
3: ನಿನಗೆ ಮಂಗಳವಾಗಲಿ ಕೌಂಡ್ಲಿಕ ಮಹಾರಾಜನೇ.
2: ಹೇ ಬಾವ
3: ಕೌಂಡ್ಲಿಕ ಮಹಾರಾಜನೇ,
2: ಇಂದು ನಿನ್ನ ಪಟ್ಟಣವೆಲ್ಲ ಶೃಂಗಾರದಿಂದಿರಲು ಕಾರಣವೇನು? ಅಲ್ಲದೆ ಸಕಲ ಬಂಧು ಬಾಂಧವರೆಲ್ಲ ಸೇರಿರುವರಲ್ಲ, ಕಾರಣವೇನು ಬಾವ ಪ್ರಾಣ ಸಂಜೀವ?
3: ಅಯ್ಯ ಕೌಂಡ್ಲಿಕ ರಾಜನೇ,
2: ಬಾವ
3: ಎನ್ನ ಮಗಳಾದ ರತಿದೇವಿಯನ್ನು ಶ್ರೀಹರಿಯ ಮಗನಾದ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಕಾರಣ ಬಂಧು ಬಾಂಧವರೆಲ್ಲ ನೆರೆದಿರುವರು.
2: ಹೇ ಬಾವ
3: ನೀನೂ ಸಹ ಒಳ್ಳೆಯ ಸಮಯಕ್ಕೆ ಬಂದಿರುವೆ. ಈ ಲಗ್ನ ಮುಗಿಸಿಕೊಂಡು ಹೋಗೋನಾಗೋ ಗೆಳೆಯ ಮೋಹದ ಅಳಿಯ.
2: ಹೇ ಬಾವ
3: ಕೌಂಡ್ಲಿಕ ಮಹಾರಾಜ.

0: ಅವಿವೇಕನೇ,
1: ಏನವಿಕ ಅವಿವೇಕತನವನ್ನು ಮಾಡಿದೆ? ರಾಜಾದಿ ರಾಜನಾಗಿ ಇಂತಹ ನಡತೆಯನ್ನು ನಡೆಯಬಹುದೇನೋ? ಮಾನವನ್ನುಳಿಸಿಕೊಂಡು ಇರಬಹುದೇನೋ ಬಾವ ಪ್ರಾಣ ಸಂಜೀವ?
0: ಅಯ್ಯ ಕೌಂಡ್ಲಿಕನೇ, ನನ್ನ ಮಗಳಾದ ರತಿದೇವಿಗಿಂತ ಮಿಗಿಲಾದ ಕನ್ನಿಕೆಯನ್ನು ತಂದು ನಿನಗೆ ಲಗ್ನವನ್ನು ಮಾಡುತ್ತೇನೆ. ತವಕದಿಂದಿರುವನಾಗೋ ಗೆಳೆಯ, ಮೋಹದ ಹಳಿಯ.
2: ಹೇ ಭಾವ, ಅರ್ಜನಾರ್ಧನೇ ಬರಲಿ.

0: ಅಯ್ಯಾ ಕಮಲ ಭಗವತಿ,
1: ಹರಿಬ್ರಹ್ಮಾದಿಗಳೇ ಬರಲಿ, ಈ ಸೃಷ್ಟಿಯೇ ತಳಕೆಳಕಾಗಲಿ, ರತಿಯನ್ನು ಎನಗಿಟ್ಟು ಲಗ್ನ ನಡೆಸುವನಾಗೋ ಭಾವ ಪ್ರಾಣ ಸಂಜೀವ.
0: ಅಯ್ಯಾ ಅಳಿಯನೇ,
1: ಹೇ ಭಾವ,
0: ರತಿ ಮನ್ಮಥರ ಕಲ್ಯಾಣವು ವಿಧಿಲಿಖಿತವಾಗಿರುವುದು, ಆದ್ದರಿಂದ ಋತಪುಂಡಾಟ ಬೇಡವಯ್ಯ ಗೆಳೆಯ ಮೋಹದ ಅಳಿಯ.
1: ಎಲ್ಲ ಭಾವ
0: ಅಯ್ಯಾ ಕೌಂಡ್ಲಿಕನೇ.

0: ಅಮ್ಮಯ್ಯಾ ತಾಯೇ, ನೀವೀಗಲೇ ದುರ್ಗಿ ರೂಪವನ್ನು ತಾಳಿ, ಆ ದೈತ್ಯನನ್ನು ಸಂಹರಿಸಿ. ನಾನೀಗಲೇ ಸಂಜೀವಿನಿಯನ್ನು ತಂದು ಮೂರ್ಛೆಗೊಂಡಿರುವ ಕಮಲ ಪಾಂಡವರಾದಿಯಾಗಿ ಸರ್ವರನ್ನು ಎಚ್ಚರಗೊಳಿಸುತ್ತೇನಮ್ಮ ದ್ರೌಪದ.
1: ಎನ್ನ ಛಲವನ್ನು ಮಾಡಬೇಡ, ಅನ್ಯಾಯವಾಗಿ ಸಾಯಬೇಡ. ಎಲ್ಲವೋ ಮಂಗ,

0: ಎಲ್ಲವೋ ನಾರಿ
1: ಪಾಂಡವ ರಾಜಿಯಾಗಿ ಸಕಲ ದೇವತೆಗಳನ್ನು ಸೋಲಿಸಿದೆಂಬ ಗರ್ವವನ್ನು ಪಡಬೇಡ. ನಿನ್ನ ಛಲವು ನನ್ನಲ್ಲಿ ನಡೆಯಲಾರದು. ಯುದ್ಧಕ್ಕೆ ಸಿದ್ಧನಾಗಲ ಭ್ರಷ್ಟ ಪರಮ ಪಾಪಿಷ್ಟ
0: ಎಲವೋ ನಾರಿ
1: ಎಲವೋ ರಕ್ಕಸ.

0: ಎಲ್ಲವೋ ನಾರಿ
1: ಎಲ್ಲವೋ ರಾಕ್ಷಸ
0: ಕಡು ವೀರನಾದ ನನ್ನಲ್ಲಿ ಛಲವನ್ನು ಮಾಡಬೇಡ, ಅನ್ಯಾಯವಾಗಿ ಸಾಯಬೇಡ. ಸಾರಿ ಸಾರಿ ಹೇಳುತ್ತೇನೆ, ರತಿಯನ್ನು ಎರಗಿಟ್ಟು ಲಗ್ನ ನಡೆಸುವಳಾಗೆ ನಾರಿ ಮದನವಯ್ಯಾರಿ.
1: ಎಲ್ಲವೋ ರಾಕ್ಷಸ ಎದುರಾಗು.

0: ಭಾಗವತ ಭಾಗವತ ಮಂಡಲಿ ಕೀ
1: ಜೈ.
0: ಅನಗುಪ್ಪೆಯ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಮಂಡಲಿ ಕೀ
1: ಜೈ. ಇಂದಿರಾರಮಣ ಗೋವಿಂದ
0: ಗೋವಿಂದ ಗೋವಿಂದ ಅಂದವರ ಮನೆಗೆ ಆನಂದವಾಗಲಿ ಗೋವಿಂದ.
2: ಮೂಡಲಪಾಯ ಯಕ್ಷಗಾನ ಕೇಳುತ್ತಿದ್ದೀರಿ. ಪ್ರಸಂಗ ರತಿ ಕಲ್ಯಾಣ. ಪ್ರಸ್ತುತಪಡಿಸಿದವರು ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಹವ್ಯಾಸಿ ಸಂಘದ ಪುಟ್ಟಸ್ವಾಮಿ ಎಆರ್ ಮತ್ತು ಸಂಗಡಿಗರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ, ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನು ನಾವು ಕಟ್ಟಲಾರೆವು.
1: ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಆಕಾಶವಾಣಿ ಹಾಸನ. ಮಧುರ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಮಧುರಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವಿಜಯವಾಣಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಮಧುರಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಂಗಾರದ ಜಿಂಕೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗೆಜ್ಜೆ ಪೂಜೆ ಚಿತ್ರದ ಗೀತೆ, ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಗೀತೆಗೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು, ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್ ಅವರದ್ದು.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. STD ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.

ಮಧುರಗಾನ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಬಿಳಿಗಿರಿಯ ಬನದಲ್ಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 10:30. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾಥಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.